ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಇಂದು ಭಾನುವಾರ 2026 ಇಸ್ವಿಯ ಅಕ್ಟೋಬರ್ ತಿಂಗಳ 4 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಶ್ವೇಜ ಮಾಸದ 12 ದಿನ. ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಪರಮೇಶನ ಶುಭ ಮುಂಜಾನೆಯ ನಮಸ್ಕಾರಗಳು. ಕೇಳುವರೆ, ಈಗ ಸಮಯ ಸರಿಯಾಗಿ 5:58:45 ಆಗಿದ್ದು ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಆಲಿಸಲಿದ್ದೀರಿ ಡಾಕ್ಟರ್ ಯುವಿಎಂ ರವಿ ಅವರಿಂದ. 6:35 ಶ್ರೀನಿವಾಸ ಕಾರ್ಕಳ ಅವರ ರಚಿತ ದೇಶಭಕ್ತಿ ಮೂಡಿಬರಲಿದೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳಲ್ಲಿ ಲಿಂಗಸ್ಕೂರು ತಾಲೂಕಿನ ಹುಲಿಗೆಮ್ಮ, ಪಾರ್ವತಿ ಮತ್ತು ಸಂಕಟಗರಿಂದ ಸಂಪ್ರದಾಯದ ಪದಗಳು ಮೂಡಿಬರಲಿವೆ. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:30 ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಕವಿಗಳಾದ ಪಂಪಪತಿ ಶಾಸ್ತ್ರಿ ಅವರ ಜೊತೆ ಮಾತುಕತೆ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:00 ಪ್ರಕಟಣೆಗಳು. 9:05 ವಿವಿಧ ಕಲಾವಿದರ ಸ್ವರಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಮೂಡಿಬರೋದು. 9:30 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇನ್ನು 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸಬಹುದು. 12:05 ಮಹಿಳೆಯರ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರ ಜೊತೆ ಮಾತುಕತೆ ಮೂಡಿಬರುವುದು. ಇವರೊಟ್ಟಿಗಿರುತ್ತಾರೆ ಆಶಾ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ, ಈ ಕುರಿತು ಡಾಕ್ಟರ್ ಕೇಶವ್ ಪೈ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇನ್ನು 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮವಿದೆ. ಇವತ್ತಿನ ವಿಷಯ ಪಿಎಂ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಇವತ್ತಿನ ವಿಷಯ ಕೆಂಪೇಗೌಡ ಐಎ ಟರ್ಮಿನಲ್. 7:40 ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಕಲಿಕೆ ಏಕೆ ಹೇಗೆ ಈ ವಿಷಯ ಕುರಿತು ಮಾತನಾಡುತ್ತಾರೆ ಆರತಿ ಶೇರ್ವಾಳ್. 3:00 FM 101.3 MHz ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವವು. ಇನ್ನು ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5:00 ಹಾಗೂ 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 5:30 ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿಯಲ್ಲಿ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. 6:10 ಪ್ರಕಟಣೆಗಳು. 6:15 ಭಾವಗೀತೆಗಳು ಮೂಡಿಬರಲಿವೆ. 6:51 ರೈತ ಬಾಂಧವರ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಹಿಟ್ಟು ತಿಗಣೆ ಅಥವಾ ಬಿಳಿ ಉಣ್ಣೆ ಕೀಟದ ಹಾನಿ ಮತ್ತು ನಿರ್ವಹಣೆ, ಈ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಡನೆ ಸಂದರ್ಶನವಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮೂಡಿಬರುವವು. 7:20 ಜನಪದ ಸಂಗೀತದಲ್ಲಿ ಹುಲ್ಕುಂದಾದ ಕಸ್ತಿರವ ಮೂಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು ಮೂಡಿಬರಲಿವೆ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ ಮೂಡಿಬರುವುದು. 8:30 ಜನಪದ ಸಂಗೀತದಲ್ಲಿ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಡಮನಿ ಮತ್ತು ಸಂಗಡಿಗರಿಂದ ಹಲಗೆ ವದನ ಬಿತ್ತರಗೊಳ್ಳುವುದು. ಹಾಗೆ 9:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸಬಹುದು. 9:30 ಮಾನ್ವಿ ತಾಲೂಕಿನ ಕರಬ್ದಿನ್ನಿ ಗ್ರಾಮದ ದೊಡ್ಡಬಸಯ್ಯ ಶಾಸ್ತ್ರಿ ಶ್ರೀಧರ ಹೆಗಡೆ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಹಾರ್ಮೋನಿಯಂ ಸಾತಿ ಹುಚ್ಚಯ್ಯ ಹಿರೇಮಠ್ ರಾವಿಹಾಳ್, ತಬಲಾ ಸಾತಿ ಎಎಸ್ ರಘುಕುಮಾರ್. ಇನ್ನು 10:00 ನಿಮ್ಮ ನೆಚ್ಚಿನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ ಬಿತ್ತರಗೊಳ್ಳುವುದು. ಕೇಳುಗ ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲೇ.

ಶ್ರೋತೃ ಬಾಂಧವರಿಗೆ ಕೇಳೋಣ. ವಿದ್ಯಾಭೂಷಣ್ ಅವರ ಕಂಠ ಸಿರಿಯಲಿ ಹರ್ಯವಿದನ ಹರ್ಯವದನ ಪುರಾಣಿಕ ಅವರ ರಚಿತ ರಚನೆಯನ್ನು

ವಂದನಾ ಕಾರ್ಯಕ್ರಮವನ್ನು ಆಲಿಸಿದ್ರೆ ಆಕಾಶವಾಣಿ ರಾಯಚೂರು FM ಕೇಂದ್ರ 6:30 ಗಂಟೆಗೆ ಚಿಂತನ ಮೂಡಿಬಲದೆ ಬೆಂಗಳೂರು ಕೇಂದ್ರದಿಂದ

0: ಕೇಳುವಿರಿ.
1: ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎನ್ನುವುದರ ಆಂಗ್ಲ ರೂಪ ಇಂಟೆಂಜಿಬಲ್ ಕಲ್ಚರಲ್ ಹೆರಿಟೇಜ್, ಎಂದರೆ ಯುನೆಸ್ಕೋ ಒಂದು ಸ್ಥಳದ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದು ಪರಿಗಣಿಸುವ ಅಭ್ಯಾಸ, ಪ್ರಾತಿನಿಧ್ಯ, ಅಭಿವ್ಯಕ್ತಿ, ಜ್ಞಾನ ಅಥವಾ ಕೌಶಲ್ಯ. ಮೂರ್ತ ಪರಂಪರೆಯಾದ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು ಮತ್ತು ಕಲಾಕೃತಿಗಳು ಸಾಂಸ್ಕೃತಿಕ ಆಸ್ತಿಯಾಗಿರುವಂತೆ ಭೌತಿಕ ರೂಪದಲ್ಲಿರದ ಆದರೆ ಜನರ ಪ್ರಜ್ಞೆಯಲ್ಲಿ ಮತ್ತು ಅಭ್ಯಾಸಗಳಲ್ಲಿರುವ ಸಾಂಸ್ಕೃತಿಕ ಜ್ಞಾನ, ಕೌಶಲ್ಯಗಳು, ಸಂಪ್ರದಾಯಗಳು ಮತ್ತು ಅಭಿವ್ಯಕ್ತಿಗಳು. ಅಮೂರ್ತ ಪರಂಪರೆಯು ಜಾನಪದ ಪದ್ಧತಿಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜ್ಞಾನ ಮತ್ತು ಭಾಷೆಯಂತಹ ಭೌತಿಕವಲ್ಲದ ಬೌದ್ಧಿಕ ಸಂಪತ್ತನ್ನು ಒಳಗೊಂಡಿದೆ. ಆದರೆ ಜಾನಪದ ಕಥೆಗಳು, ಹಬ್ಬಗಳು, ಸಂಗೀತ, ನೃತ್ಯಗಳು, ಕಲಾಕೃತಿಗಳು, ಕರಕುಶಲ ಕಲೆಗಳು ಹಳ್ಳಿಗರ ಮತ್ತು ಆದಿವಾಸಿಗಳ ವಿಶೇಷ ಜ್ಞಾನ ಶಿಸ್ತುಗಳಾದ ಆಹಾರ ತಯಾರಿಕೆ, ಚಿತ್ತಾರಕಲೆ, ಮೌಖಿಕ ಸಂಪ್ರದಾಯಗಳು, ಹಬ್ಬಗಳು, ಸಂಗೀತ, ಕರಕುಶಲ ಕಲೆಗಳು ಇತ್ಯಾದಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗಗಳಾಗಿವೆ. ಅಂದರೆ ಸಮುದಾಯ ಆಧಾರಿತವಾಗಿದ್ದು ಪರಂಪರೆಯು ಗುಂಪುಗಳು ಅಥವಾ ವ್ಯಕ್ತಿಗಳಿಂದ ಗುರುತಿಸಲ್ಪಟ್ಟಾಗ ಮಾತ್ರ ಅಮೂರ್ತ ಪರಂಪರೆಯಾಗಲು ಸಾಧ್ಯ. ಈ ಜ್ಞಾನ ಮತ್ತು ಕೌಶಲ್ಯಗಳು ತಲೆಮಾರುಗಳಿಂದ ಹರಡುತ್ತವೆ. ಕಾಲಾನಂತರದಲ್ಲಿ ಇದು ಬದಲಾಗುತ್ತಾ ಹೋಗುತ್ತದೆ. ಆದರೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳದೆ ಭೌತಿಕ ರೂಪದಲ್ಲಿರದೆ ಇದು ಕಟ್ಟಡಗಳು, ಸ್ಮಾರಕಗಳಂತಹ ಭೌತಿಕ ವಸ್ತುಗಳಲ್ಲ, ಆದರೆ ಬೌದ್ಧಿಕ ಮತ್ತು ಪ್ರಾಯೋಗಿಕ ಜ್ಞಾನವಾಗಿದೆ. ಹಾಡು, ಸಂಗೀತ, ನೃತ್ಯ, ನಾಟಕ, ಕೌಶಲ್ಯಗಳು, ಪಾಕಪದ್ಧತಿ, ಕ್ರೀಡೆ, ಕರಕುಶಲ ವಸ್ತುಗಳು ಮತ್ತು ಉತ್ಸವಗಳು ಸೇರಿದಂತೆ ಸಂಸ್ಕೃತಿಯ ಹಲವು ಭಾಗಗಳು ಅಮೂರ್ತವಾಗಿವೆ. ಇವು ಸಂಸ್ಕೃತಿಯ ರೂಪಗಳಾಗಿವೆ. ಇವುಗಳನ್ನು ರೆಕಾರ್ಡ್ ಮಾಡಬಹುದು, ಆದರೆ ವಸ್ತು ಸಂಗ್ರಹಾಲಯದಲ್ಲಿರುವಂತೆ ಭೌತಿಕ ರೂಪದಲ್ಲಿ ಮುಟ್ಟಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕೆ ಅಭಿವ್ಯಕ್ತಿ ನೀಡುವ ವಾಹಕದ ಮೂಲಕ ಮಾತ್ರ ಅನುಭವಿಸಬಹುದು. ಅಂತಹ ಸಾಂಸ್ಕೃತಿಕ ವಾಹಕಗಳನ್ನು ರಾಷ್ಟ್ರ ಸಂಘ ಮಾನವ ನಿಧಿಗಳು ಎಂದು ಕರೆಯಲಾಗುತ್ತದೆ. ಭಾಷೆಗಳ ರಕ್ಷಣೆ ಅತಿದೊಡ್ಡ ಮತ್ತು ಪ್ರಮುಖವಾದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಜಪಾನ್ 1950ರ ಸಾಂಸ್ಕೃತಿಕ ಆಸ್ತಿಗಳ ರಕ್ಷಣೆಗಾಗಿ ಕಾನೂನಿನೊಂದಿಗೆ ಅಮೂರ್ತ ಮತ್ತು ಸ್ಪಷ್ಟ ಸಂಸ್ಕೃತಿಯನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಶಾಸನವನ್ನು ಪರಿಚಯಿಸಿದ ಮೊದಲನೇ ದೇಶ. 2003ರ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ನಡೆದ ಸಮಾವೇಶದ ಪ್ರಕಾರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂದರೆ ICH ಅಥವಾ ಜೀವಂತ ಪರಂಪರೆ ಮಾನವೀಯತೆಯ ಸಾಂಸ್ಕೃತಿಕ ವೈವಿಧ್ಯತೆಯ ಮುಖ್ಯ ಮೂಲವಾಗಿದೆ ಮತ್ತು ಅದರ ನಿರ್ವಹಣೆಯೂ ನಿರಂತರ ಸೃಜನಶೀಲತೆಗೆ ಖಾತರಿಯಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಹರಡುವ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಸಮುದಾಯಗಳು ಮತ್ತು ಗುಂಪುಗಳು ತಮ್ಮ ಪರಿಸರ, ಪ್ರಕೃತಿ ಮತ್ತು ಅವರ ಇತಿಹಾಸದೊಂದಿಗಿನ ಪರಸ್ಪರ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಿರಂತರವಾಗಿ ಮರುಸೃಷ್ಟಿಯಾಗುತ್ತದೆ. ಅವರಿಗೆ ಗುರುತು ಮತ್ತು ನಿರಂತರತೆಯ ಪ್ರಜ್ಞೆಯನ್ನು ಒದಗಿಸುತ್ತದೆ. ಹೀಗಾಗಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಾನವ ಸೃಜನಶೀಲತೆಗೆ ಗೌರವವನ್ನು ಉತ್ತೇಜಿಸುತ್ತದೆ. ಭಾರತದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಗುರುತಿಸಿದ 67 ಕಲಾ ಪ್ರಕಾರಗಳು ಮತ್ತು ಆಚರಣೆಗಳಿವೆ. ಅದರಲ್ಲಿ ಕರ್ನಾಟಕದ 2 ಮೌಖಿಕ ಪರಂಪರೆಯ ಪೋಷಣೆಯ ಕೇಂದ್ರಗಳು ಇರುವುದು ವಿಶೇಷ. ಮೊದಲ ಬಾರಿಗೆ 2024 ಜೂನ್ ತಿಂಗಳಲ್ಲಿ ಈ ಪಟ್ಟಿಗೆ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸೇರಿರುವುದೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ವಿಶ್ವಮಟ್ಟದಲ್ಲಿ ಹೆಸರುಗಳಿಸಿವೆ. ಈ ಎರಡೂ ಸಂಸ್ಥೆಗಳು ತಮ್ಮ ಕಲಾ ಪರಂಪರೆಯನ್ನು ಸಂರಕ್ಷಿಸುವ, ಪೋಷಿಸುವ ಮಹತ್ತರ ಕೆಲಸಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿ ಎನ್ನುವುದು ಕನ್ನಡಿಗರ ಹೆಮ್ಮೆ. ಜಾನಪದ ಲೋಕ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಪ್ರಮುಖ ವಸ್ತು ಸಂಗ್ರಹಾಲಯ. ಅನೌಪಚಾರಿಕವಾಗಿ ಜೀವಂತ ರಾಷ್ಟ್ರೀಯ ಸಂಪತ್ತು ಎಂದು ಸಹ ಇದನ್ನ ಕರೆಯಲಾಗುತ್ತದೆ. ಇದನ್ನು ಸಂರಕ್ಷಿಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿದೆ.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
4: ಆಕಾಶವಾಣಿ ರಾಯಚೂರು FM ಕೇಂದ್ರ, FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 6:35 ಆಲಿಸೋಣ ದೇಶಭಕ್ತಿ ಗೀತೆಯನ್ನು ಶ್ರೀನಿವಾಸ ಕಾರ್ಕಳಜ್ ಅವರ ರಚನೆ ವೃಂದಗಾನದಲ್ಲೇ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೇಳುಗರೆ, ಈಗ ವೇಳೆ 6:40 ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸ್ಗೂರು ತಾಲೂಕಿನ ಹುಲಿಗೆಮ್ಮ, ಪಾರ್ವತಿ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳು ಮೂಡಿಬರುವವೋ.

0: ಅರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150ಕ್ಕೂ ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಶ್ರೋತೃ ಬಾಂಧವರಿಗೆ ಗಮನಿಸಿ, ಇಂದು ಬೆಳಗ್ಗೆ 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಲದೆ. ಈ ಕಾರ್ಯಕ್ರಮದ ಉಪಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಲಿ ಸೇಡಂ. ತಪ್ಪದೇ ಆಲಿಸಿ. ನಮ್ಮ ನಿಲಯದಿಂದ 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಆಕಾಶವಾಣಿ ರಾಯಚೂರು FM ಕೇಂದ್ರ ಕೆಳಗರೆ ಸಮಯ 7:02 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬಿತ್ತರಗೊಳ್ಳಲಿದೆ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ, ಸಮಯ ಸರಿಯಾಗಿ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
2: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
1: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ವಿ ನರಸಿಂಹನ್ ಹೀಗೆನ್ನುತ್ತಾರೆ. ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
2: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
7: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
8: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮೂರು ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಲೋಚಿಸಿದರು. ರಾಜ್ಯ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ರಾಷ್ಟೀಯ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡಗಳನ್ವಯ ರಾಜ್ಯಕ್ಕೆ 7,142,64,00,000 ರೂಪಾಯಿ ಬರ ಪರಿಹಾರ ನೀಡುವಂತೆ ಮನವಿ ಮಾಡಿದರು. 217 ತಾಲೂಕುಗಳು ಬರಪೀಡಿತವಾಗಿವೆ. 177 ತಾಲೂಕುಗಳಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ ಎಂದರು. ರೈತರು ತೀವ್ರ ಸಂಕಷ್ಟದಲ್ಲಿದ್ದು, ಕಬ್ಬು ಬೆಳೆಗಾರರು ಹೆಚ್ಚಿನ ಬೆಲೆಗೆ ಒತ್ತಾಯಿಸುತ್ತಿದ್ದಾರೆ. ಹೈನುಗಾರರು ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 10 ರೂಪಾಯಿ ದರ ಏರಿಕೆಗೆ ಆಗ್ರಹಿಸುತ್ತಿದ್ದಾರೆ. ಸವಾಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ಮನವರಿಕೆ ಮಾಡಿದರು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಟ್ಟು 10 ತಾಲೂಕುಗಳಲ್ಲಿ 159 ಕೋಟಿ ರೂಪಾಯಿ ಬೆಳೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದರು. ಸಹಾಯಕ ಆಯುಕ್ತ ಡಾ ಸುದಂ ಬಾಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸ್ಥಳೀಯ ರೈತರ ಸಮಸ್ಯೆ ಆಲಿಸಿ ಅಹವಾಲು ಸ್ವೀಕರಿಸಿತು. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಹಂಪಿ, ಮಡಿಕೇರಿ, ಜೋಗ ಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗುಣಮಟ್ಟದ ಸ್ವಚ್ಛ ಮತ್ತು ರುಚಿಕರ ಆಹಾರವನ್ನು ಸ್ಥಳದಲ್ಲೇ ಒದಗಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದಿದ್ದಾರೆ. ರಾಷ್ಟೀಯ ಚಿಟ್ಟೆಗಳ ದಿನದ ಅಂಗವಾಗಿ ಕರ್ನಾಟಕದ ರಾಜ್ಯ ಚಿಟ್ಟೆ, ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ, ಸದರ್ನ್ ಬರ್ಡ್ ವಿಂಗ್ ಸೇರಿದಂತೆ ಸ್ಥಳೀಯ ಪ್ರಜಾತಿಯ ಪಾತರಗಿತ್ತಿಗಳ ಕುರಿತು ಯುವಜನ ಜಾಗೃತಿ ಕಾರ್ಯಕ್ರಮಗಳು ಹಲವೆಡೆ ಜರುಗಿದವು. ಪರಿಸರದ ಆರೋಗ್ಯ ಸೂಚಕಗಳಾದ ಚಿಟ್ಟೆಗಳ ಪಾರಿಸಾರಿಕ ಮಹತ್ವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ಗಿರೀಶ್ ಕಾಡದೇವರು.
1: ಪಾತರಗಿತ್ತಿಗಳು ಪ್ರಕೃತಿಯ ಅತ್ಯಂತ ಸುಂದರ ಆಕರ್ಷಕ ಕೀಟಗಳು. ಜಗತ್ತಿನಲ್ಲಿ ಸುಮಾರು 18,500 ವಿವಿಧ ಬಗೆಯ ಪಾತರಗಿತ್ತಿಗಳಿದ್ದು, ಭಾರತದಲ್ಲಿ ಇವುಗಳ ಸಂಖ್ಯೆ 1,600 ಮತ್ತು ಕರ್ನಾಟಕದಲ್ಲಿ 450 ವಿವಿಧ ರೀತಿಯ ಪಾತರಗಿತ್ತಿಗಳು ಕಂಡುಬಂದಿವೆ. ಪಾತರಗಿತ್ತಿಗಳು ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸುಮಾರು 4-14% ಪುಷ್ಪಗಳ ಫಲೀಕರಣಕ್ಕೆ ಹಾಗೂ ಅವುಗಳ ಆನುವಂಶಿಕ ವಿವಿಧತೆಗೆ ವಿಶೇಷವಾದ ಕೊಡುಗೆ ಕೊಟ್ಟಿವೆ. ನಗರೀಕರಣ, ಪರಿಸರ ನಾಶ, ಹವಾಮಾನ ವೈಪರೀತ್ಯ ಇತ್ಯಾದಿಂದಾಗಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಚಿಟ್ಟೆಗಳು ಕೆಂಪು, ಹಳದಿ, ಗುಲಾಬಿ, ಕಿತ್ತಳೆ ಬಣ್ಣ ಹಾಗೂ ನೇರಳೆ ಬಣ್ಣಗಳಿಗೆ ವಿಶೇಷವಾಗಿ ಆಕರ್ಷಿಸಲ್ಪಡುತ್ತವೆ. ಮಕರಂದ ಹೊಂದಿದ ಹೂವಿನ ಗಿಡಗಳಾದ ಚೆಂಡು ಹೂವು, ಲಾಂಟಾನ, ರಥಪುಷ್ಪ ಇಂತಹ ಗಿಡಗಳನ್ನು ಗುಂಪು ಗುಂಪಾಗಿ ಬೆಳೆಸಿ ಚಿಟ್ಟೆಗಳನ್ನು ಆಕರ್ಷಿಸೋಣ. ಮೊಟ್ಟೆಯಿಡಲು ಹಾಗೂ ಅವುಗಳ ಕೀಟಗಳಿಗೆ ಆಹಾರ ಪೂರೈಸುವ ಗಿಡಗಳಾದ ನಿಂಬೆ ಹಾಗೂ ಕರಿಬೇವಿನ ಗಿಡಗಳು, ಎಕ್ಕದ ಗಿಡಗಳನ್ನು ನಮ್ಮ ಮನೆಯಂಗಳದಲ್ಲಿ ಮತ್ತು ಶಾಲಾ ಪರಿಸರದಲ್ಲಿ ಬೆಳೆಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.
3: ಪುರಾಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆ ಸಂಬಂಧಿಸಿ 18 ತಾರೀಖಿನ ಬಳಿಕ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನ ಪರಿಷತ್ ಶಾಸಕ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, 12 ತಾರೀಕು ಬೆಳಗ್ಗೆ 11:30 ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಯಲಿದೆ ಎಂದರು. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ, ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಒಂದು ನೋಟ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ಪೂರ್ಣಗೊಂಡವು. ಜುಲೈ 1 ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17 ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ಪರಿಹರಿಸುವ ಕ್ರಮ ಕೈಗೊಂಡಿತು. ನಂತರ ಪ್ರತಿಯೊಂದು ರಾಜ್ಯಕ್ಕೂ ವಾರ್ಷಿಕ ಆದಾಯದಲ್ಲಿ ನಿಗದಿತ ಪ್ರಮಾಣದ ಬೆಳವಣಿಗೆ ಖಾತರಿಪಡಿಸಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ಮೈಸೂರಿನ 23 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ ಗಾಲ್ಫ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಪ್ರಣವಿ ಅರಸ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು. ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. 44 ವರ್ಷಗಳ ನಂತರ ಭಾರತೀಯ ಮಹಿಳಾ ಹಾಕಿ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮೂರು ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ

0: ಕಲ್ಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲ್ಬುರ್ಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಕಳೆದ ರವಿವಾರ ಅಂದರೆ ಸೆಪ್ಟೆಂಬರ್ 27ರಂದು ಬೆಳಿಗ್ಗೆ 10:15 ಕಲ್ಬುರ್ಗಿಯ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ವಿಕಾಸ ಅಕಾಡೆಮಿ ಕಲ್ಬುರ್ಗಿಯ ವತಿಯಿಂದ ಹಿರಿಯ ಮಕ್ಕಳ ಸಾಹಿತಿ ಶ್ರೀ ಎಕೆ ರಾಮೇಶ್ವರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆತ್ಮೀಯವಾಗಿ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಕುರಿತಾದಂತಹ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಬೆಳಿಗ್ಗೆ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಪೂಜ್ಯ ಶ್ರೀಗಳಾದ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮಾಜಿ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಲೇಖಕರು ಆದಂತಹ ಅಗ್ರಹಾರ ಕೃಷ್ಣಮೂರ್ತಿಯವರು ಈ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿದರು. ರಾಜ್ಯಸಭೆಯ ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಗ್ರಂಥ ಬಿಡುಗಡೆಯನ್ನ ಮಾಡಿದರು. ಸಮಾರಂಭದಲ್ಲಿ ಮಕ್ಕಳ ಸಾಹಿತಿಗಳಾದ ಶ್ರೀ ಎಕೆ ರಾಮೇಶ್ವರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಲ್ಬುರ್ಗಿಯ ಸಾಹಿತಿಗಳು ಹಾಗೂ ಹಿರಿಯ ಪತ್ರಕರ್ತರು ಆದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಅಭಿನಂದನಾ ನುಡಿಗಳನ್ನು ಹಂಚಿಕೊಂಡರು. ವಿಜಯಪುರದ ಮಕ್ಕಳ ಸಾಹಿತಿಗಳಾದ ಶ್ರೀ ಫಗು ಸಿದ್ದಾಪುರ್ ಅವರು ಗ್ರಂಥವನ್ನ ಪರಿಚಯ ಮಾಡಿಕೊಟ್ಟರು. ಬೆಂಗಳೂರಿನ ಪ್ರಕಾಶಕರಾದ ಸಿವಿಜಿ ಚಂದ್ರು ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಅದೇ ದಿನ ಮಧ್ಯಾಹ್ನದ ಅವಧಿಯಲ್ಲಿ ಶ್ರೀ ಎಕೆ ರಾಮೇಶ್ವರ್ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೇಕ್ಷಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೇಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8789901208. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಈಗ ಮಹಾರಾಷ್ಟ್ರದ ಕೊಲ್ಹಾಪುರ ಹತ್ತಿರ ಇರುವಂತಹ ಕನೇರಿ ಆಶ್ರಮದ ಕನೇರಿ ಮಠದ ಪರಮ ಪೂಜ್ಯರಾದ ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ಈ ಮೊದಲು ಅರಣ್ಯ ಕೃಷಿ ಗಿಡಗಳ ಸಂರಕ್ಷಣೆ ಕುರಿತಾಗಿ ನೀಡಿದಂತಹ ಆಶೀರ್ವಚನದ ಧ್ವನಿ ಮುದ್ರಣವನ್ನ ಈಗ ಕೇಳಿ ಬರೋಣ.
3: ಮನುಷ್ಯ ಯಾವಾಗಲೂ ತಾ ಮಾಡಿದ್ದು ತಾನೇ ಬಯಸಬಾರ್ದು, ಮತ್ತೊಬ್ಬರಿಗಾಗಿ ಅಂತ ಮಾಡ್ಬೇಕು. ನಾನು ಕೆಲವೊಂದು ಹಳ್ಳಿಗಳನ್ನ ನೋಡಿದೆ, ಹಳ್ಳಿಯಾಗ ಹೋದ್ರೆ ಊರಾಗ ಒಂದು ಗಿಡಗಳಿಲ್ರಿ, ಎಲ್ಲ ಹಾಳಾಗಿ ಬಿಕ್ಕುವಂತವು. ಮಧ್ಯಾಹ್ನದಾಗ ಜಳ ಹಾಯಕ್ ಹತ್ತು ಅಂತಂದ್ರ ಆ ಜಳದಾಗ ಕುಂದಿರ್ಬೇಕು ಅನ್ಸಂಗಿಲ್ಲ, ನಿಂದಿರ್ಬೇಕು ಅನ್ಸಂಗಿಲ್ಲ, ಮಲಗಿದ್ರು ಹಾಯ ಅನ್ಸಂಗಿಲ್ಲ. ಇಂಥ ಕೆಟ್ಟ ಪರಿಸ್ಥಿತಿಯನ್ನ ನಾವು ಇವತ್ತು ಹಳ್ಳಿಗಳಲ್ಲಿ ಕಾಣ್ತೇವೆ. ದಾರಿಯಲ್ಲಿ ಎಲ್ಲಾದ್ರೂ ಹೋಗುವಾಗ ಬಿಸಿಲು ಹತ್ತು ಅಂದ್ರೆ ಕೂಡುನು ಅಂದ್ರೆ ದಾರಿಯಾಗ ಸಹಿತ ಗಿಡಗಳಿಲ್ಲದಂತ ಪರಿಸ್ಥಿತಿ ಬರ್ತಾ ಇದೆ. ಆಮೇಲೆ ರೈತ ಏನ್ ಮಾಡ್ತಾನ, ಇದು ಜಾಲಿ ಗಿಡ, ಇದು ಮುಳ್ಳಕತಿ, ಇದ್ರದ್ದು ಏನ್ ಕೆಲಸ ಅಂತಾನ. ಇದು ಆಲದ ಗಿಡ, ಏ ಅದಕ್ಕ ಪಕ್ಷ ಬಾಳ ಬರ್ತಾವು, ಅದು ಬೀಜ್ ಬಾಳ ಬೀಳ್ತಾವು, ಅವು ಸಸಿ ಹೇಳ್ತಾವು, ಗ್ವಾಡ್ಯಾಗ ಎಲ್ಲಾರ ಹಕ್ಕಿ ಹಿಕ್ಕಿ ಹಾಕಿದ್ವು ಅಂದ್ರೆ ಗ್ವಾಡಿ ಎಲ್ಲ ಹಾಳ್ ಮಾಡ್ತಾವ್, ಆಮ್ಯಾಗ ಅವನ್ನು ಕಡ್ದೋಗದ. ಆಮ್ಯಾಗ ಇನ್ನೊಂದ್ ಸಣ್ಣ ಸಣ್ಣ ಕಂಟಿಗಳು ಏನದ, ಇವಕ್ರದ್ದು ಏನ್ ಕೆಲಸ ಅಂದ, ಕಂಟಿಗಳನ್ನ ಕಡ್ದು ಹಾಕಿದ. ಹತ್ತಿ ಗಿಡ, ಅದನ್ನು ತೆಗೆದು ಹಾಕಿದ. ಬಹಳ ಮಂದಿ ನಮ್ಗೆ ಗೊತ್ತಿಲ್ಲ, ಈ ಹತ್ತಿ ಗಿಡನ ಆಗಿರ್ಲಿ ಆಲದ ಗಿಡನ ಆಗಿರ್ಲಿ ಇವು ನಮ್ಮ ಹೊಲ ಸುತ್ತಮುತ್ತಿದ್ದು ಅಂತಂದ್ರ ಪಕ್ಷಿಗಳು ಬರ್ತಾವ ಆ ಹಣ್ಣು ತಿನ್ನಾಕ. ಪಕ್ಷಿಗಳು ಬಂದು ಅಂದ್ರ ಆ ಪಕ್ಷಿ ಬೇರೆ ಬೇರೆ ಬೇರೆ ಬೇರೆ ಎಲ್ಲಾ ಕಡೆ ಹಣ್ಣು ತಿಂದಿರ್ತಾವ, ತಿಂದು ಇಂಥ ವೃಕ್ಷದೊಳಗ ಮನಿ ಮಾಡ್ಕೊಂಡಿರ್ತಾವು. ಅಲ್ಲಿ ಹಿಕ್ಕಿ ಹಾಕಿದ್ವು ಅಂತಂದ್ರ ಒಂದು ತೊಲಿ ಅಂದ್ರ ಸುಮಾರು ಒಂದು 10-12 grams, ಒಂದು ತೊಲಿ ಹಿಕ್ಕಿಯಾಗ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಅಥವಾ ಸುಮಾರು 2-3 tons ಗೊಬ್ಬರದಾಗ ಎಷ್ಟು ಜೀವಾಣುಗಳು ಇರ್ತಾವಲ್ಲ ಅಷ್ಟು ಜೀವಾಣು ಬರೇ ಒಂದು ತೊಲಿ ಹಿಕ್ಕಿಯಾಗಿರ್ತಾವ ಪಕ್ಷಿ ಹಿಕ್ಕಿಯಾಗ. ಅಂತ ಸಾಮರ್ಥ್ಯ, ಅಂತ ಕಲ್ಚರ್ ಇದು ಹಿಕ್ಕಿ. ನಮ್ ಗೊತ್ತಾ ಇಲ್ಲ, ನಾವು ನಮ್ಮ ಹೊಲದಾಗ ಹಕ್ಕಿಗಳು ಬರಬಾರ್ದಂತನ ಅದನ್ನ ಮಾಡು ಇದನ್ನ ಮಾಡು ಆ ವಿಷ ಹಾಕು ಈ ವಿಷ ಹಾಕು. ನಮ್ಮ ಹತ್ರ ಎಲ್ಲ ಕೊಲ್ಲು ತಂತ್ರದವ ಹೊರತು ಯಾರನ್ನು ಕಾಯು ತಂತ್ರನ ಬೆಳೆಸ್ಕೊಂಡಿ. ನಾವ್ ಎಲ್ಲರನ್ನ ಶೋಷಣೆ ಮಾಡ್ಲಿಕ್ಕೆ ಹೊರಟಿವೆ ಹೊರತು ಯಾರನ್ನು ಪೋಷಣೆ ಮಾಡ್ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ. ಆದ್ರಿಂದ ನಾವು ಹಾಗೆ ಮಾಡ್ಲಾರ್ದ, ನಮ್ಮ ಹೊಲದಾಗ ಗಿಡ ಬೆಳೆಸ್ಕೋಬೇಕು, ನಮ್ಮ ಹೊಲದೊಳಗ ಹಕ್ಕಿ ಪಕ್ಷಿಗಳನ್ನ ಕರಿಬೇಕು. ಅವು ಬಂದು ಅಂತಂದ್ರ ಹೊಲ ಸಮೃದ್ಧ ಆಕೈತಿ, ನಾವು ಸಮೃದ್ಧ ಆಕ್ಕಿವಿ. ಬಹಳ ಮಂದಿ ತಿಳ್ಕೊಂಡಾರ, ಏ ಅವು ಕಾಳು ತಿಂತಾವ್ರಿ ಅಂತ. ಎಷ್ಟು ತಿನ್ನುವುದವ್, ಹಿಂದಕ್ಕೆ ಹಿರಿಯರಿದ್ದಾಗ ಏನ್ ತಿಂತಿದ್ದಿಲ್ಲ, ನಮ್ಮ ಹೊಲದ ಕಾಳುಗಳನ್ನ ಅವು ಎಷ್ಟು ತಿಂತಾವ ಅದ್ರ 100% ನಮ್ಗೆ ಕೊಡ್ತಾವ. ಈ ಕಡೆ ತಿಂದಿದ್ದು ಅಂದ್ರೆ ಮತ್ತೊಂದ್ ಕಡೆ ನಮ್ಗೆ ಕೊಡ್ತಿರ್ತಾವ. ಇದು ನಿಸರ್ಗದ ನಿಯಮ ಐತಿ, ಇದನ್ನ ನಾವು ತಿಳ್ಕೊಂಡು ಬದುಕಬೇಕಾಗ್ತದ. ಅದಕ್ಕ ನಮ್ಮ ಹೊಲದೊಳಗೆ ಗಿಡ ಬೆಳಿಬೇಕು, ಅದರಲ್ಲೂ ಹಣ್ಣಿನ ಗಿಡಗಳಿರ್ಬೇಕು, ನೆರಳಿನ ಗಿಡಗಳಿರ್ಬೇಕು, ಹೂವಿನ ಗಿಡಗಳಿರ್ಬೇಕು. ಯಾಕಂದ್ರೆ ಕೆಲವೊಂದು ಕೀಟಗಳಿಗೆ ಬೇಕಾಗ್ತವು, ಕೆಲವೊಂದು ಪಕ್ಷಿಗಳಿಗೆ ಬೇಕಾಗ್ತವು, ಕೆಲವೊಂದು ಮನುಷ್ಯಗೆ ಬೇಕಾಗ್ತವು, ಕೆಲವೊಂದು ತಪ್ಪಲು ಬೇರೆ ಬೇರೆ ನೆಲಕ್ಕೆ ಬಿತ್ತು ಅಂದ್ರೆ ಅದನ್ನ ಗೊಬ್ಬರ ಮಾಡಿಕೊಡುವಂತ ಕೆಲಸ ಇವ ಮಾಡ್ತದ ಮಣ್ಣು. ಆಮೇಲೆ ಇದೇ ಗಿಡದ ಕಟ್ಟಿಗೆಗಳಿಂದ ನಾವು ಫರ್ನಿಚರ್ ಮಾಡ್ತೀವಿ, ಕರಕುಶಲ ವಸ್ತುಗಳನ್ನ ಮಾಡ್ತೀವಿ, ಮನೆಗಳನ್ನ ಕಟ್ಕೊಳ್ತೀವಿ, ಏನೇನೋ ಮಾಡ್ತೀವಿ. ಇಷ್ಟು ಜನರು ಊರೈತಂದ್ರ ಇದಕ್ಕ 1/3 ಕನಿಷ್ಠ ಕಾಡಿಗಾಗಿ ತೆಗೆದಿಡಬೇಕು. ಅಷ್ಟೇ 1/3 ಭಾಗವನ್ನ ಗೋಚರ ಅಂತ ತಿಳ್ಕೊಂಡು, ಗೋಮಾಳ ಅಂತ ತಿಳ್ಕೊಂಡು, ದನಗಳಿಗೆ ಮೇಲಕ ಅಂತ ತಿಳ್ಕೊಂಡು ಗಿಡ ಹಚ್ಚಿ ಮೇವು ಅದ್ರೊಳಗೆ ಬೆಳೆಸ್ಬೇಕು, ಅಲ್ಲಿ ದನಗಳು ಮೇಯ್ಬೇಕು. ಆಮೇಲೆ ಇದು ಅಲ್ಲದ ಗ್ರಾಮದ ಯಜಮಾನ ಅಂತ ಏನಿರ್ತಾನ, ಅವ ಸಾರ್ವಜನಿಕ ಕೆಲಸಗಳನ್ನ ಅನ್ನ ಛತ್ರಗಳನ್ನಾಗ್ಲಿ, ಅರವಟ್ಟಿಗೆಗಳನ್ನಾಗ್ಲಿ, ಅಥವಾ ಧರ್ಮಶಾಲೆಗಳನ್ನಾಗ್ಲಿ, ಅಥವಾ ತನ್ನ ಶಾಸಕೀಯ ಆಡಳಿತಾತ್ಮಕ ಕಾರ್ಯಗಳಿಗೆ ಬೇಕಾಗುವಂತ ಭವನಗಳ ನಿರ್ಮಾಣಕ್ಕ ಬಳಸಿಕೊಳ್ಳುವ ಸಲುವಾಗಿ ಅವನದೇ ಆದಂತ ಒಂದು ಅರಣ್ಯ ಇರಬೇಕು ಅಂತ. ಇದು ಅಲ್ಲದೆ ಒಂದು ಔಷಧೀಯ ಅರಣ್ಯ ಇರಬೇಕು ಅಂತಿತ್ತು. ಅಂದ್ರೆ ಆ ಊರಿನ ಜನರ ಆರೋಗ್ಯಕ್ಕಾಗಿ ಬೇಕಾಗುವಂತ ಎಲ್ಲ ವನಸ್ಪತಿಗಳನ್ನ ಅಲ್ಲಿ ಬೆಳಿಬೇಕು ಅಂತಿತ್ತು. ಆಮೇಲೆ ಇಷ್ಟು ಭೂಮಿಯನ್ನ ಕೆರೆಗಳನ್ನ ಕಟ್ಟಲಿಕ್ಕೆ ಇಡಬೇಕು ಅಂತಿತ್ತು. ಕನಿಷ್ಠ ಇಷ್ಟು ಭೂಮಿ, ಅದು 1 ಗುಂಟೆ ಆಗಿರ್ಬೋದು, 10 ಗುಂಟೆ ಆಗಿ, ಇದು ಸ್ಮಶಾನಕ್ಕಾಗಿರ್ಬೇಕು ಅಂತ. ಇಷ್ಟೆಲ್ಲ ಇತ್ತು ಅಂದ್ರನ ಅಲ್ಲಿ ಊರು ರಚನೆ ಮಾಡ್ತಿದ್ರು, ಇರ್ಲಿಲ್ಲ ಅಂದ್ರೆ ಊರುಗಳ ರಚನೆ ಮಾಡ್ತಿರ್ಲಿಲ್ಲ. ನಾವು ಇದನ್ನೆಲ್ಲ ಸಂತುಲನವನ್ನ ಇವತ್ತಿನ ದಿವಸ ಹಾಳ್ಗೆಡಿಸಿಬಿಟ್ಟಿವಿ. ಆದ್ರ ಯಾರ್ಯಾರು ಗಿಡಗಳನ್ನ ಸಮೃದ್ಧವಾಗಿ ಬೆಳೆಸ್ಕೊಂಡಿದ್ದಾರೋ ಅವರು ಸುಖವಾಗಿದ್ದಾರೆ ಅನ್ನೋದನ್ನ ನಾನು ತುಂಬಾ ಹಳ್ಳಿಗಳಲ್ಲಿ ನೋಡಿದ್ದೆ. ತಮಗೆ ಆಶ್ಚರ್ಯ ಅನಿಸ್ಬಹುದು, ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಹಿವರೆ ಬಾಜಾರ್ ಅಂತ ತಿಳ್ಕೊಂಡು ಒಂದು ಹಳ್ಳಿ ಇದೆ ನಗರ ಜಿಲ್ಲೆಯಲ್ಲಿ. ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆ ಅತಿ ಬಿಸಿಲು ಅಂಥದ್ದೇ ಅತಿ ಬಿಸಿಲಿನ ಪ್ರದೇಶ ಮರಾಠವಾಡದೊಳಗ ನಗರ ಜಿಲ್ಲೆ. ಅಲ್ಲಿ ಕುಡಿಯೋದಕ್ಕೂ ನೀರು ಇರ್ತಿರ್ಲಿಲ್ಲ, ಎಲ್ಲ ಜನ ಗುಳೆ ಹೋಗ್ತಿದ್ರು. ಅಂತ ಊರೊಳಗ ಒಬ್ಬ ಮನುಷ್ಯ ಪೊಪ್ಪಟರಾವ್ ಪವಾರ್ ಅಂತ, ಆ ಮನುಷ್ಯ ಮುಂದಾಳತ್ವ ವಹಿಸಿ ತಮ್ಮ ಊರೊಳಗ ಗಿಡ ಹಚ್ಚು ಕೆಲಸ ಮಾಡಿದ. ಗುಡ್ಡಗಳಲ್ಲಿ ಆಮೇಲೆ ಊರು ಹೊರಗಡೆ ಎಲ್ಲ ಕಡೆ ಗಿಡಗಳನ್ನ, ಸಣ್ಣ ದೊಡ್ಡ ಗಿಡಗಳನ್ನ ಬೆಳೆಸಿ ಸಣ್ಣ ಸಣ್ಣ ಒಡ್ಡಗಳನ್ನ ಹಾಕಿ ನೀರು ಕಟ್ಟಿದ್ರು. ಇವತ್ತಿನ ದಿವಸ ಇಂಥ ಕರೋನಾ ಕಾಲದಲ್ಲಿಯೂ ಸಹಿತ ಆ ಊರೊಳಗಿನ ಯಾವ ವ್ಯವಹಾರಗಳನ್ನು ಬಂದ್ ಮಾಡಿಲ್ಲ ಅವರು. ಆಮೇಲೆ ಆ ಊರೊಳಗೆ ಕರೋನಾ ಬರಗೊಟ್ಟಿಲ್ಲ ಇಂಥ ಕೆಲಸ ಮಾಡ್ಕೊಂಡು. ಆಮೇಲೆ ಹೆಚ್ಚು ನೀರಿನ ಬೆಳೆಗಳನ್ನ ಬೆಳೆಯದೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಬೆಳೆಗಳನ್ನು ಬೆಳೆದು ಇಡೀ ದೇಶಕ್ಕೆ ಆದರ್ಶ ಆಗ್ಯಾರ. ಸುಮಾರು 100+ ದೇಶಗಳಿಂದ ಜನ ಆ ಊರು ಇವತ್ತು ನೋಡ್ಲಾಕ್ ಬರ್ತಾರೆ. ಗಿಡದೊಳಗೆ ಊರೈತಿ. ನಾನು ರಾಜಸ್ಥಾನದೊಳಗೆ ಒಂದು ಊರಿಗೆ ಹೋಗಿದ್ದೆ, ಪಿಪಲಾಂತ್ರಿ ಅಂತ, ರಾಜಸಮ್ಮನ್ ಡಿಸ್ಟಿಕ್ ನೊಳಗೆ ಬರುವಂತಹದ್ದು. ಆ ಊರಲ್ಲಿ ಆ ಗುಡ್ಡಗಳಲ್ಲಿ ಮಾರ್ಬಲ್ ತೆಗೆದು ಆ ಗುಡ್ಡಗಳನ್ನ ಕಿತ್ತೇನು ಹಾಕಿದಂತ ಮಣ್ಣಿತ್ತಲ್ಲ, ಆ ಮಣ್ಣ ದಿನಾ ಗಾಳಿಗೆ ಹಾರಿ ಹಾರಿ ಆ ಇಡೀ ಊರ್ ಜನರಿಗೆಲ್ಲ ಬರೀ TB ಅಂತ ಇಂಥ ರೋಗಗಳಾಗಿದ್ದು. ನಿಮ್ಗೆ ಗೊತ್ತದಲ್ಲ, ಒಂದು ವೇಳೆ ಮಣ್ಣಿನ ಕಣಗಳು ಹೆಚ್ಚು ನಮ್ಮ ಮೂಗಿನೊಳಗೆ ಆಗಿ ಪುಪ್ಪುಸಕ್ಕೆ ಹೋದ್ವು ಅಂತಂದ್ರೆ ಫೈಬ್ರೋಸಿಸ್ ಆಗ್ತದೆ. ಅಂದ್ರೆ ಈ ಪುಪ್ಪುಸದ ಗೋಡೆಗಳು, ಹೊರಗೋಡೆಗಳು ಏನೇ ಅವೆಲ್ಲ ಟೈಟ್ ಆಗಿಬಿಡ್ತಾವ, ಆಕುಂಚನ ಪ್ರಸರಣ ಮಾಡೋ ಕೆಲಸ ಮಾಡೋದನ್ನು ಬಿಟ್ಟು ಬಿಡ್ತಾವ. ಅಂಥ ದೊಡ್ಡ ಸಮಸ್ಯೆ ಆ ಊರಲ್ಲಿ, ಕುಡಿಯೋ ನೀರಿರಲಿಲ್ಲ. ಅಲ್ಲಿ ಶ್ಯಾಮ್ಜಿ ಅಂತಕ್ಕಂತ ಒಬ್ಬ ಸರ್ಪಂಚ್ ಬಂದ, ಒಂದ್ 35-45 ವರ್ಷದ ಸರ್ಪಂಚ್ ಬಂದ. ಬಂದವನೇ ಇಡೀ ಊರನ್ನ ಬದಲಿ ಮಾಡ್ಬೇಕಂತ. ಅದ್ರ ಪರಿಣಾಮ ಏನಾಯ್ತು ಅಂತಂದ್ರ, ಅವರೆಲ್ಲ ಊರವ್ರು ಕೂಡ ಬಂದ, ನೀರನ್ನ ತಡೀನು ಅಂದ್ರು, ಗಿಡಗಳನ್ನ ಹಚ್ಚುನು ಅಂದ್ರು. ಇವತ್ತಿನ ದಿವಸ ಆ ಮರಳಗಾಡಿನ ಪ್ರದೇಶದೊಳಗಿರುವಂತಹ ರಾಜಸ್ಥಾನದ ಆ ರಾಜ ಸಂಬಂಧ ಅನ್ನುವ ಜಿಲ್ಲಾ ಕೇಂದ್ರದಿಂದ ಸುಮಾರೊಂದು 10-20 ಕಿಲೋಮೀಟರ್ ಅಂತರದಲ್ಲಿರುವಂತ ಪಿಪಲಾಂತ್ರಿ ಅಂತಕ್ಕಂತ ಹಳ್ಳಿಯೊಳಗೆ ಇವತ್ತ ಇಡೀ ಜಗತ್ತಿನ ಜನರೇ ಪ್ರವಾಸಕ್ಕೆ ಬರ್ತಾರೆ. ಅಂದ್ರೆ ಗಿಡಗಳೇ ಗಿಡಗಳು ಊರು ಸುತ್ತಮುತ್ತ. ಏನ್ ಮಾಡಿದ್ರು ಅಂತಂದ್ರ, ಮನೆ ಮುಂದ ಗಿಡ ಹಚ್ಚಬೇಕು, ಮನೆ ಹಿಂದೆ ಗಿಡ ಹಚ್ಬೇಕು. ಯಾರಾದ್ರೂ ಮನೆಯೊಳಗೆ ತೀರ್ಕೊಂಡ್ರಂತಂದ್ರ ಅವ್ರಿಗೆ ಸುಡ್ಲಾಕ್ ಕಟ್ಟಿಗೆ ಬೇಕಾಗ್ತಾವಲ್ಲ, ಅದಕ್ಕೆ ಅದ್ರ ಬದ್ಲಿ 11 ಗಿಡಗಳನ್ನ ಹಚ್ಬೇಕು ಅಂತ ತಿಳ್ಕೊಂಡು ಇಡೀ ಕಾಡಿನೊಳಗ ಊರೈತೇನೋ ಅನ್ನುವಂಗ ಈ 20 ವರ್ಷದಾಗ ಮಾಡಿದಂತ ಸಾಧನೆ ಅವರು. ಅದೇನು ಬಹಳ ದೊಡ್ಡ ಹಿಂದಿನ ಸಾಧನೆ ಅಲ್ಲ, ಬರೀ 15-20 ವರ್ಷಗಳಲ್ಲಿ ಇಡೀ ಊರ ಚಿತ್ರವನ್ನೇ ಬದಲಾಯಿಸ್ಬಿಟ್ರು. ಪಿಪಲಾಂತ್ರಿ ಹಳ್ಳಿಯೊಳಗ ಇವತ್ ನಿಮ್ಗ ಏನಂತೀರಿ, ಜಗತ್ತಿನೊಳಗೆ ಇರ್ಲಾರ್ದಂತ ಎಲ್ಲ ಸೌಕರ್ಯಗಳನ್ನ ಆ ಊರೊಳಗೆ ಮಾಡ್ಕೊಂಡ್ರಿ. ಎಂಥ ಅದ್ಭುತ ಅಂತ ನಮ್ಮೂರೊಳಗ ನಾವು ಮಾಡಿದ್ವಿ. ನಾವು ಪ್ರತಿಯೊಬ್ಬರು ರೈತರಿಗೆ ಏನ್ ಮಾಡಿದ್ವಿ, ಈಗ ಒಂದು 4-6 ವರ್ಷಗಳಿಂದ ಮಾಡ್ತಾ ಇದೀವಿ. ಇಲ್ಲಿ ಕಣೇರಿ ರೈತರಿಗೆ ಪ್ರತಿ ವರ್ಷ ನಾವು 1 ಅಥವಾ 2 ಪ್ರಕಾರದ ಗಿಡಗಳನ್ನು ಕೊಡ್ತೀವಿ. ಅದನ್ನು ಪುಕ್ಕಟೆ ಕೊಟ್ಟಿಲ್ಲ ಮತ್ತೆ ಅವ್ರಿಗೆ. ನಾವು 150 ರೂಪಾಯಿಗೆ ಒಂದು ಮಾವಿನ ಗಿಡ ತಂದ್ರ ಅವ್ರಿಗೆ 50 ರೂಪಾಯಿಗೆ ಒಂದು ಕೊಡ್ತೀವಿ, 100-ಕ್ಕೆ 100 ಹಚ್ಚ. ಈಗ ಆ ಹಣ್ಣುಗಳನ್ನ ತಂದು ನಮ್ಗ ಕೊಡ್ಲಾಕತ್ತಾರ. 1 ವರ್ಷ ಪೇರು ಹಣ್ಣು ಕೊಡ್ತೀವಿ, 1 ವರ್ಷ ಹಲಸಿನ ಹಣ್ಣು, 1 ವರ್ಷ ನೀರ್ಲ ಹಣ್ಣು ಕೊಡ್ತೀವಿ. ಎಲ್ಲ ಹಣ್ಣುಗಳಿಂದ ಆ ಊರುಗಳು ಸಮೃದ್ಧ ಆಗ್ಬೇಕು, ಆ ರೀತಿ ಹಳ್ಳಿಗಳನ್ನ ನಾವು ನಡೆಸಬೇಕು.
1: ಇವಾಗಿದ್ದು ಮಹಾರಾಷ್ಟ್ರದ ಕೊಲ್ಹಾಪುರ ಹತ್ತಿರ ಇರುವಂತಹ ಕನೇರಿ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಚನದ ನುಡಿಗಳು, ಪರಿಸರ ಸಂರಕ್ಷಣೆ, ಮರಗಳನ್ನ ಬೆಳೆಸಿ ಸಂರಕ್ಷಿಸುವುದು, ಈ ಬಗ್ಗೆ ಅವರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮಾರ್ಗದರ್ಶನ ನೀಡುತ್ತಾ ಇದ್ದರು.
4: ಜ್ಞಾನಕ್ಕಾಗಿ ಶಿಕ್ಷಣ.

0: ಹಳ್ಳಿಯ ಬದುಕು ಅಭಿಮಾನದ ಬದುಕಾಗಲಿ. ಕೃಷಿ ಕಾಯಕ ಈ ದೇಶದ ಹೆಮ್ಮೆಯ ಗೌರವದ ಕಾಯಕವಾಗಲಿ.
1: ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ.
0: ಶ್ರದ್ಧೆಯ ದುಡಿಮೆಯೇ ದೇವರು, ಅದುವೇ ವಿಕಾಸಕ್ಕೆ ನಾಂದಿ. ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ.
2: ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರತಿ ರವಿವಾರ ಬೆಳಗ್ಗೆ 7:15. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ, ಕಲಬುರಗಿ.
3: ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತೇವೆ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 7:30:45.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರ್ವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, 7:34 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರಲಿವೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ.

0: ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ ಒಂದು ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ, 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ವಾರ್ತೆಗಳ ವಿವರ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಕೃಷಿ ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರೆ ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅವರನ್ನು ರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಜಲಸಂಪನ್ಮೂಲ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಯ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲಾಖ ವಹಿಸಲಿದ್ದಾರೆ. ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ನೇಮಿಸಲಾಗಿದೆ. ಈ ಸಮಿತಿಗಳ ಅವಧಿ ಕಳೆದ ತಿಂಗಳ 26ರಿಂದ ಜಾರಿಗೆ ಬರಲಿದೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಶಾಸ್ತ್ರೀಯ ಅಸ್ಸಾಮಿ, ಶಾಸ್ತ್ರೀಯ ಬಂಗಾಳಿ, ಶಾಸ್ತ್ರೀಯ ಮರಾಠಿ, ಶಾಸ್ತ್ರೀಯ ಪಾಲಿ ಮತ್ತು ಶಾಸ್ತ್ರೀಯ ಪ್ರಾಕೃತ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಉತ್ಕೃಷ್ಟತಾ ಕೇಂದ್ರಗಳನ್ನು ಅಸ್ಸಾಂನ ತೇಜ್ಪುರ ವಿಶ್ವವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯ, ಪುಣೆಯ ಡೆಕ್ಕನ್ ಕಾಲೇಜು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಸಂಸ್ಥೆ, ಒಡಿಶಾದ ಕೇಂದ್ರೀಯ ವಿದ್ಯಾಲಯ ಮತ್ತು ಗುಜರಾತ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾಪಿಸಲಾಗುವುದು. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಈ 5 ಕೇಂದ್ರಗಳ ಸ್ಥಾಪನೆಯು ಭಾರತದ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತು ಯೋಜನೆಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಈ ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನಿಗದಿಪಡಿಸಲಾಗಿದ್ದು, ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯಗಳು 20,000 ಕೋಟಿ ಹಾಗೂ ಕೈಗಾರಿಕೆಗಳು 10,000 ಕೋಟಿ ರೂಪಾಯಿ ನೀಡಲಿವೆ. ಯುವಜನರಿಗೆ ಉದ್ಯೋಗ ಮತ್ತು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

0: ಪ್ರತಿ ಬುಧವಾರ 9:15ಕ್ಕೆ.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲ್ವೆ ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲ್ವೆ ಸಂಪರ್ಕ ದೊರೆತಿದೆ. ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿವೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲಿಯೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು 2 ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ 6:00 ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ದಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಾಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರೋಪ ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ನ್ಯೂ ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಪರಾಭವಗೊಂಡಿದೆ. ಆದಾಗ್ಯೂ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಪಿಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 351 ರನ್ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ 48.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 352 ರನ್ ಗಳಿಸಿ ಸರಣಿ ಸೋಲಿನ ಅಂತರವನ್ನು 1-2 ತಗ್ಗಿಸಿತು. ಅಜೇಯ 162 ರನ್ ಗಳಿಸಿದ ಶಾಯ್ ಹೋಪ್ ವೆಸ್ಟ್ ಇಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇದಕ್ಕೂ ಮುನ್ನ ರೋಹಿತ್ ಶರ್ಮಾ 92 ಹಾಗೂ ಕೆಎಲ್ ರಾಹುಲ್ ಅಜೇಯ 129 ರನ್ ಗಳಿಸಿದ ಪರಿಣಾಮ ಭಾರತ 351 ರನ್ಗಳ ಸವಾಲಿನ ಗುರಿ ನೀಡಲು ಸಾಧ್ಯವಾಯಿತು. ಉಭಯ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇದೇ 6ರಂದು ಲಖನೌದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ, ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ, 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನು ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಹಂಸಲೇಖ.

0: ಇಂಡಿಯಾ ನ್ಯೂ ಜೀವನ್ ಶಾಂತಿ ಪಾಲಿಸಿ. ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ವಿಜಯ್ ಪ್ರಕಾಶ್ ಅವರ ಕಂಠ ಸಿರಿಯಲ್ಲಿ ಕೇಳೋಣ ಮಾಸ್ತಿಗುಡಿ ಸಿನಿಮಾದ ಗೀತೆಯನ್ನು. ಕವಿರಾಜ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಸಾಧು ಕೋಕಿಲಾ.

ಶ್ರೋತೃ ಬಂಧುವರ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬರಲಿದೆ ರೋಸ್ ಸಿನಿಮಾದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಹರಿಚರಣ್, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ಅನೂಪ್ ಸಿಲಿನ್ ಅವರದು.

ಶ್ರೋತೃ ಬಂಧುವರು, ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಆಗುತ್ತಲಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರುವುದು.

0: ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಕವಿಗಳಾದ ಪಂಪಾಪತಿ ಶಾಸ್ತ್ರಿ ಅವರ ಜೊತೆ ಮಾತುಕತೆ. ನಮಸ್ಕಾರ ಕೇಳಿದರೆ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಹಿತ್ಯ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಗಮದ ಕುರಿತಾದ ಮಾತನಾಡುವಾಗ ನಮ್ಮ ನಾಡಿನ ಮಣ್ಣಿನ ಗುಣವನ್ನು ಬಿಂಬಿಸುವ ಅನೇಕ ಸಾಧಕರು ನೆನಪಿಗೆ ಬರ್ತಾರೆ. ಅಂತಹವರ ಸಾಲಿನಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲದಿನ್ನಿ ಗ್ರಾಮದವರು 10ನೇ ತರಗತಿಯವರೆಗೆ ಓದಿ ತಮ್ಮ ಸ್ವಯಂ ಕೃಷಿ ಹಾಗೂ ಆಸಕ್ತಿಯಿಂದ ಸಾಹಿತ್ಯ ಮತ್ತು ಜ್ಯೋತಿಷ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಮುದ್ರೆಯನ್ನು ಒತ್ತಿದವರು ಪಂಪಾಪತಿ ಶಾಸ್ತ್ರಿಗಳು. ಅರೋಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮಾನ್ವಿಯಲ್ಲಿ ಪ್ರೌಢಶಾಲಾ ಹಂತವನ್ನು ಮುಗಿಸಿದ ಇವರು ಇಂದು ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರಜ್ಞರಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ಬರವಣಿಗೆಯನ್ನು ತಮ್ಮ ಹವ್ಯಾಸವನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಅಮೂಲ್ಯ ಸಾಹಿತ್ಯಿಕ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಹೂದೋಟ, ನುಡಿಸಿರಿ ಮತ್ತು ಪಂಚಾಚಾರ್ಯ ಮಂದಾರ ಅಂತಹ ಕವನ ಸಂಕಲನಗಳ ಮೂಲಕ, ಹಾಗೆ ಶ್ರೀ ಗುರುಪಾದೇಶ್ವರ ಸುಪ್ರಭಾತ ಹಾಗೂ ಭಕ್ತಿ ಗೀತಾಮೃತ ಅಂತಹ ಧ್ವನಿ ಸುರುಳಿಗಳ ಮೂಲಕ ಭಕ್ತಿ ಹಾಗೂ ಸಾಹಿತ್ಯದ ಪರಿಮಳವನ್ನು ಪಸರಿಸಿದ್ದಾರೆ. ಇವರ ಈ ಸಾಹಿತ್ಯ ಸೇವೆಗಾಗಿ ಬೀದರ್ನ ಜನಪ್ರಿಯ ಪ್ರಕಾಶನದಿಂದ ಸಾಹಿತ್ಯ ಸಿರಿ ಪ್ರಶಸ್ತಿ, ಹಾಗೆಯೇ ಕಿಲ್ಲೆ ಬೃಹನ್ಮಠ ನೀಡಿದ ಆಸ್ಥಾನ ಭೂಷಣ ಅಂತ ಬಿರುದು ಹಾಗೂ ಸೋಮವಾರಪೇಟೆ ಮಠದಿಂದ ಜ್ಯೋತಿಷ್ಯ ಶಿಖಾಮಣಿ ಬಿರುದು ಇವರನ್ನು ಹುಡುಕಿಕೊಂಡು ಬಂದಿದೆ. ಇಂದು ನಮ್ಮ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಇಂತಹ ಮೇರು ವ್ಯಕ್ತಿತ್ವದೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದೇವೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಪಂಪಾಪತಿ ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಮಗೂ ನಮಸ್ಕಾರಗಳು.
0: ಮೊದಲಿಗೆ ಅರೋಲಿಯಂತಹ ಹಳ್ಳಿಯಲ್ಲಿ ಕಳೆದ ನಿಮ್ಮ ಬಾಲ್ಯದ ಆ ದಿನಗಳು ಹೇಗಿತ್ತು ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
1: ಬಹುಶಃ ಒಬ್ಬ ವ್ಯಕ್ತಿಯ ಜನನ ಆಗಬೇಕಾದರೆ ತನ್ನ ತಾಯಿಯ ತವರು ಮನೆಯಲ್ಲಿ ಆಗ್ತಕ್ಕಂಥದ್ದು ಸಂಪ್ರದಾಯ. ಆ ನಿಟ್ಟಿನಲ್ಲಿ ನಮ್ಮ ತಾಯಿ ತವರು ಮನೆ ಅರೋಲಿ ಗ್ರಾಮ, ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದಲ್ಲಿ ಶ್ರೀಮತಿ ಬಸಮ್ಮ ಸಾಣೇ ಸ್ವಾಮಿ ನಮ್ಮ ತಂದೆ ತಾಯಿ ಹೆಸರುಗಳು. ನಂತರದಲ್ಲಿ ನನ್ನ ಬಾಲ್ಯ ಜೀವನದ ಹೆಜ್ಜೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮ ಊರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಿನಿ ಗ್ರಾಮ. ಅಲ್ಲಿ ನನ್ನ ಬೆಳವಣಿಗೆ ಪ್ರಾರಂಭ ಆಗ್ತಾ ಇದೆ. ಕಾಲಕ್ರಮೇಣ 5 ಅಥವಾ 6ನೇ ವರ್ಷದಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತಾ ಇದೆ ನಮ್ಮ ಹಳ್ಳಿಯಲ್ಲಿನೇ, ಅಂದರೆ ರಾಜಲಿನಿಯಲ್ಲಿ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ 4ನೇ ತರಗತಿವರೆಗೆ ನಾನು ಅಲ್ಲಿ ವಿದ್ಯಾಭ್ಯಾಸ ಆಗ್ತಾ ಇದೆ ನಮ್ಮದು. ನಂತರದ ವಿದ್ಯಾಭ್ಯಾಸಕ್ಕೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಾನ್ವಿಯಲ್ಲಿ ನಮ್ಮ ವಿದ್ಯಾಭ್ಯಾಸ ಪ್ರಾರಂಭ ಆಗ್ತಾ ಇದೆ. ಅಂದರೆ ನಮ್ಮೂರಿನಿಂದ ಮಾನ್ವಿ ಕೇಂದ್ರ ತಾಲೂಕು ಗ್ರಾಮ ಸಿಟಿ ಪಟ್ಟಣ ಅದು 3 ಮೈಲು, ಅಂದರೆ 4.5 ಕಿಲೋಮೀಟರ್ ಅಂತರದಲ್ಲಿ. ನಮ್ಮ ವಿದ್ಯಾಭ್ಯಾಸದ ದಿನಚರಿ ಹೇಗಿತ್ತಂದರೆ ದಿನನಿತ್ಯ ನಾವು ಕಾಲ್ನಡಿಗೆಯಲ್ಲಿ ಬರತಕ್ಕಂಥದ್ದು ಹೋಗ್ತಕ್ಕಂಥದ್ದು. ಹೀಗಿರುವಾಗ ಆ ನಿಟ್ಟಿನಲ್ಲಿ ನಮಗೆ ಹೋಗಿ ಬರ್ತಕ್ಕಂಥ ಯಾವುದೇ ತೊಂದರೆಗಳಾಗಲಿ ಬೇಸರವಾಗಲಿ ನಮಗೆ ಕಾಣಿಸಲಿಲ್ಲ. ಯಾಕಂದರೆ ಮನುಷ್ಯನಿಗೆ ಯೌವನ ತರುಣ ಎನ್ನುವಂಥದ್ದು ಆ ಸಮಯದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ 5ನೇ ತರಗತಿ ನಂತರದಲ್ಲಿ ನಮಗೆ ಏನಾಗ್ತದೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಅಲ್ಲಿ ಮಾಡಬಹುದಾಗಿತ್ತು. ಆದರೆ ಅದೇಕ ಏನು, ರಾಯಚೂರಿಗೆ ಬರಬೇಕು, ರಾಯಚೂರಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಹಂಬಲದಿಂದ ರಾಯಚೂರಿಗೆ ಬರ್ತೇನೆ. ಎಲ್ಲಿಗೆ ಬರ್ತೇನೆ ಅಂತ ಹೇಳಿದರೆ, ಇಂದು ಜಿಲ್ಲೆಯ ಮಾತ್ರವಲ್ಲ ರಾಜ್ಯದಲ್ಲಿ ಪ್ರಶಸ್ತಿ ಪಡೆದಿರತಕ್ಕಂಥ ಪ್ರಸಿದ್ಧವಾಗಿರತಕ್ಕಂಥ ಸಾವಿರದ ಸಂಸ್ಥಾನ ಕಿಲ್ಲೆ ಬ್ರಹ್ಮಠಕ್ಕೆ ನಾನು ಬರ್ತಾ ಇದ್ದೀನಿ. ಹಾಗೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಲೌಕಿಕ ಪರಂಪರೆಯಲ್ಲಿ ಮಾತಾಡಬೇಕಾದ್ರೆ ಅದು ನಮ್ಮ ಪೂರ್ವಜರ, ನಮ್ಮ ತಾಯಿಯವರ ಅಣ್ಣನವರ ಅಧಿಕಾರಸ್ಥರಾಗಿರ್ತಕ್ಕಂಥ ಸಿರಿಮಠ. ಅಂದರೆ ಲಿಂಗೈಕ್ಯ ಶ್ರೀ ಷಡ್ದಲ್ ಬ್ರಹ್ಮ ಗುರುಪಾ ಶಿವಾಚಾರ್ಯ ಸ್ವಾಮಿಗಳು ಅಂದಿನ ಪಟ್ಟಾಧ್ಯಕ್ಷರು ಸಿರಿಮಠದಲ್ಲಿ. ಸರಿ, ನಾವು ಲೌಕಿಕ ಭಾಷೆಯಲ್ಲಿ ಮತ್ತೊಮ್ಮೆ ಮಾತಾಡಬೇಕಂದ್ರೆ ನಾವು ಅವರಿಗೆ ಅಳಿಯಂದರು. ಹಾಗೆ ನೋಡುವಾಗ ಅಳಿಯಿಂದ ಮಾವ ಸಂಬಂಧ ಅಲ್ಲಿ ಬರೋದಿಲ್ಲ, ಗುರುಗಳವರು ನಾವು ಶಿಷ್ಯರು ಭಕ್ತರು. ಹೀಗಿರುವಾಗ ನಾನು ಮುಂದಿನ ತರಗತಿಗೆ ಹೋಗಬೇಕಂತೇಳಿ, ಪಿ ಯು ಸಿಗೆ ಹೋಗ್ಬೇಕಂತೇಳಿ ನಾನು ಬಂದಾಗ ಅಲ್ಲಿ ಕಾರಣಾಂತರಗಳಿಂದ ಆ ವರ್ಷ ನನಗೆ ಅನುಕೂಲ ಆಗಲಿಲ್ಲ. ನಂತರದಲ್ಲಿ ನನ್ನನ್ನು ಏನು ಗುರುತಿಸಿಕೊಂಡ್ರೆ ಏನು ಗೊತ್ತಿಲ್ಲ, ಪೂಜರು ವಿದ್ಯಾಭ್ಯಾಸ ಮಾಡೋದೇ ಸಾಕು, ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಮನುಷ್ಯ ಆಗಲಿಕ್ಕೆಲ್ಲ, ಮನುಷ್ಯನಾಗಿ ಬಾಳಬೇಕಾದ್ರೆ ಗುರುಕರಣೆ ಬೇಕು, ಗುರು ಸೇವೆ ಮಾಡಿಕೊಂಡು ಇರೋ ಇಲ್ಲ ಅಂತ ಹೇಳಿದರು.
0: ಆ ಬಾಲ್ಯದ ದಿನಗಳು ಅಲ್ಲಿಂದ ನಿಮ್ಮ ಪ್ರಾರಂಭ ಆಗಿರತಕ್ಕಂತಹ ಅರೋಲಿ ಗ್ರಾಮದಿಂದ ಮತ್ತು ರಾಜಲದಿನ್ನಿ ಗ್ರಾಮದಿಂದ ಕೊನೆಗೆ ರಾಯಚೂರಿಗೆ ಒಂದು ತಲುಪಿತು. ಅದರ ಜೊತೆಗೆ ಅರೋಲಿಯಂತಹ ಹಳ್ಳಿಯಲ್ಲಿ ಕಳೆದಿರತಕ್ಕಂತಹ ನಿಮ್ಮ ಬಾಲ್ಯದ ವಾತಾವರಣ ನಿಮ್ಮ ಸಾಹಿತ್ಯ ಆಸಕ್ತಿಗೆ ಹೇಗೆ ಪ್ರೇರಣೆ ಆಯಿತು ಅಂತ.
1: ಬಹುಶಃ ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನ ಲೀಲೆ ಹೆಂಗಿರ್ತದೆ ಅಂತ ಹೇಳಿ ವಿಚಾರ, ಈಗ ನೀವು ನಿರ್ದೇಶನ ಮಾಡ್ತಾಯಿದ್ದೀರಿ ಒಂದು ಆಕಾಶವಾಣಿಯನ್ನು, ನಿಮ್ಮ ತಲೆಯಲ್ಲಿ ಅನೇಕ ವಿಚಾರಗಳು ಬರ್ತವೆ, ಈ ವ್ಯಕ್ತಿಯಿಂದ ಇಂಥದ್ದನ್ನೇ ಮಾಡಿಸ್ಬೇಕಂತೇಳಿ. ಹಾಗೆ ಬಹುಶಃ ಭಗವಂತ ಸೃಷ್ಟಿಯಲ್ಲಿ ನನಗೆ ಇಂಥದ್ದು ಕೊಡಬೇಕಂತ ಕೊಟ್ಟಿರಬೇಕು ಅವನು ಆ ದೇಣಿಗೆಯನ್ನು, ಅದು ದೇವರ ದೇಣಿಗೆ. ಅದು ನನಗೆ SSLC ಓದುವಾಗಲೇ ನನಗೆ ಈ ಬರೀಬೇಕು, ಯಾಕಂದರೆ ನಮ್ಮ ಕ್ಲಾಸ್ ಟೀಚರ್ ಅಂತಿರ್ತಾರಲ್ರಿ, ಗುರು ಯಾವುದೇ ಸ್ಕೂಲಲ್ಲಿ ಮೊದಲನೇ ಗಂಟೆಯಲ್ಲಿ ಬರ್ತಕ್ಕಂಥ ಕ್ಲಾಸ್ ಟೀಚರ್. ಅವರು ಕವಿಗಳು ಸಾಹಿತಿಗಳ ಬಗ್ಗೆ ಹೇಳುವಾಗ ಕವಿಗಳಂದ್ರೆ ಏನು, ಸಾಹಿತಿಗಳಂದ್ರೆ ಏನು, ಹೆಂಗೆ ಅನ್ನುವಂಥ ಜಿಜ್ಞಾಸೆ ಮೂಡ್ತಾ ಇತ್ತು. ಆಗಲೇ
0: ಆಸಕ್ತಿ
1: ಹುಟ್ಟಿತ್ತು. ಹಾಗಾಗಿ ನಾನು ಬರೆಯುತ್ತೆ ಪ್ರಯತ್ನ ಪಟ್ಟೆ. ನಮ್ಮದು ಕೃಷಿ ಕುಟುಂಬ ಪೂರ್ವತ, ಬಂಗಾರದ ರೈತ ಅಂತೇಳಿ ಒಂದು ಸಣ್ಣ ಏಕಾಂಕ ನಾಟಕವನ್ನು ಬರೆದೆ.
0: ಅಲ್ಲಿಂದ ಪ್ರಾರಂಭ ಆಯಿತು ಸಾಹಿತ್ಯಿಕ ಬರವಣಿಗೆ ಅಂತ.
1: ಬರವಣಿಗೆ ನಂತರದಲ್ಲಿ ಬಹುಶಃ ಹಿಂದಿನ ದಿನಮಾನಗಳಲ್ಲಿ ವರದಕ್ಷಿಣೆ ಪೀಡೆಗೂ ಬಹಳ ಅದ್ಭುತವಾಗಿ ಸಮಸ್ಯೆಯನ್ನು ಕಾಡ್ತಾ ಇತ್ತು.
0: ಹೌದು, ಸಾಮಾಜಿಕ ಸಮಸ್ಯೆಯಾಗಿ
1: ಬಿಡ್ತು. ಅಂತ ವರದಕ್ಷಿಣೆ ಅನ್ನುವಂಥ ಒಂದು ಏಕಾಂಕ ನಾಟಕವನ್ನು ಕೂಡ ನಾನು ಬರೆದೆ ಆ ಕಾಲದಲ್ಲಿ.
0: ಸೊ ಹೀಗೆ ನಿಮ್ಮ ಸಾಹಿತ್ಯದ ಬದುಕು ಅಂತಕ್ಕಂಥದ್ದು ಪ್ರಾರಂಭ
1: ಆಯಿತು.
0: ಖಂಡಿತ. 10ನೇ ತರಗತಿಯ ಔಪಚಾರಿಕ ಶಿಕ್ಷಣದ ನಂತರ ಜ್ಯೋತಿಷ್ಯಶಾಸ್ತ್ರದ ಅಧ್ಯಯನ ಹೇಗೆ ಮತ್ತು ಯಾರ್ಗ ಮಾರ್ಗದರ್ಶನದಲ್ಲಿ ನಡೆಯಿತು ಅಂತ.
1: ನಂತರದಲ್ಲಿ ನಾನು ಮಠದಲ್ಲಿ ಬಂದು ಇರುವಾಗ ಗುರುಗಳ ಸೇವೆ ಮಾಡಿಕೊಂಡಿರುವಾಗ ಗುರುಗಳ ಅಂತಃಕರುಣೆ ಮತ್ತು ಇವತ್ತೇ ನೀವು ಕೊಳಂಕಿ ಗುರುಪಾದೇಶ್ವರ ಅನ್ನುವಂಥ ಒಂದು ಹೆಸರನ್ನು ಕೇಳಿರ್ತೀರಿ. ಕೊಳಂಕಿ ಗುರುಪಾದೇಶ್ವರ,
0: ಗುರುಪಾದೇಶ್ವರರು
1: ಅಂದರೆ ಕಲ್ಯಾಣದ ಪರಂಪರೆಯಿಂದ ಬಂದಿರತಕ್ಕಂಥ ಆ ಒಂದು ಗುರುಗಳು, ತಪಸ್ವಿಗಳವರು. ಕೊಳಂಕಿಯಲ್ಲಿ ಅಂದರೆ ಕೊಳ ಅಂತ ಹೇಳಿದ್ರೆ ಹಳ್ಳ ಕೊಳ್ಳ ಬೆಟ್ಟ ಅನ್ನೋಂಥ ಒಂದು ವಾಡಿಕೆಯಲ್ಲಿ ಬರ್ತ ಶಬ್ದಗಳು. ಆ ನಿಟ್ಟಿನಲ್ಲಿ ಆ ಕೊಳ್ಳದಲ್ಲಿ ರಾಯಚೂರು ದಕ್ಷಿಣ ದಿಕ್ಕು ಭಾಗದಲ್ಲಿರ್ತಕ್ಕಂಥ ಕೊಳ್ಳದಲ್ಲಿ ಅವರು ಜೀವಕ್ಯ ಗದ್ದುಗೆಯಲ್ಲಿ ಈವೊಂದಿಗೆ ಕೂಡ ಅವರು ಜೀವಕ್ಯರಾಗಿದ್ದಾರೆ. ಅವರ ಪರಂಪರೆಯಲ್ಲಿ ಇರತಕ್ಕಂಥದ್ದು ಈ ಶ್ರೀಮಠ. ಹೀಗಾಗಿ ಶ್ರೀಮಠದ ಗುರುಗಳ ಮತ್ತು ಗುರುಪಾದೇಶ್ವರ ಅಂತಃಕರುಣೆಯಿಂದ ನನ್ನಲ್ಲಿ ತಾನೇ ತಾನೇ ಕೆಲವು ಅನೇಕ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ನಮ್ಮ ಮಠದಲ್ಲಿ ಪುರಾಣಗಳು ನಡೀತಾ ಇದ್ವು. ಪುರಾಣಗಳು ನಡೆಯುವಾಗ ಶಾಸ್ತ್ರಗಳು ಬರ್ತಕ್ಕಂಥದ್ದು, ಸಂಗೀತವನ್ನು ಕೇಳ್ತಕ್ಕಂಥದ್ದು. ಈ ಪರಂಪರೆಯಲ್ಲಿ ನಾನು ಕೊನೆಗೆ ಏನಾಯಿತು, ನನಗೆ ಆ್ಯಂಕರಿಂಗ್ ಮಾಡತಕ್ಕಂಥ ಒಂದು ಅವಕಾಶಗಳು ಕೂಡ ನನಗೆ ಒದಗಿ ಬಂದವು. ಮಠದ
0: ಕಾರ್ಯಕ್ರಮ ನಿರೂಪಕ ಕೂಡ ಆಗಿದ್ದೀರಿ.
1: ನಿರೂಪಕರು ಅತ್ಯಂತ ಸಮರ್ಥ ನಿರೂಪಣಕಾರರಾಗಿರ್ತಕ್ಕಂಥ ವೇದಮೂರ್ತಿ ಪಂಪ ಶಾಸ್ತ್ರಿ ಅಂತೇಳಿ ಕಾಶಿಯಪ್ಪನವರೇ ನನಗೆ ಅಪ್ಪಣೆಗೊಳಿಸಿದರು. ಅವರ ಒಂದು ಕರುಣ ದೃಷ್ಟಿಯಲ್ಲಿ ನಾನು ಬೆಳಗ್ಗೆ ಬಂದಾಗ ನಾನು ಇನ್ನೂ ಕೂಡ ಹೆಚ್ಚಿನ ಒಂದು ಅವಕಾಶಗಳು ನನ್ನ ಮುಂದೆ ಬಂದು ನಿಲ್ತಾ ಇದ್ವು. ನಂತರದಲ್ಲಿ ಈ ಜ್ಯೋತಿಷ್ಯ ಅನ್ನುವಂಥದ್ದು ನಮ್ಮ ಕಿಲಿಯ ಮಠದಲ್ಲಿ ಅಂದರೆ ಜನಗಳು ಹೇಳ್ತಾ ಇದ್ರು, ಮಠದಲ್ಲಿ ಯಾರು ಪಂಚಾಂಗ ನೋಡೋರಿಲ್ಲ, ಏನನ್ನು ಕೇಳಬೇಕಂದ್ರೆ ಮಠಕ್ಕೆ ಹೋದರೆ ಅಲ್ಲಿ ಯಾರು ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇತ್ತು. ನಮ್ಮ ಹಿರಿಯ ಶ್ರೀಗಳ ಹೇಗೆ ಮಾಡಬೇಕಿದೆ ಅಂತೇಳಿ ಈಗೇನು ಇವತ್ತು ಪೂಜ್ಯರಾಗಿದ್ದಾರಲ್ಲ ಶಾಂತಮಲ್ಲಪ್ಪನವರು, ಅವರಿಗೆ ಕಲಿಸ್ಬೇಕಂತೇಳಿ ಮಾನ್ವಿ ತಾಲೂಕಿನ ಹೊಕ್ರಾಣಿ ಗ್ರಾಮದ ವೇದಮೂರ್ತಿ ಸಾಲಿಮಠದ ದೇವೇರಿಯ ಗುರುಗಳು ಅವರನ್ನು ಕರೆಸಿಕೊಂಡ್ವಿ ಮಠಕ್ಕೆ. ಯಾವುದಕ್ಕಾಗಿ?
0: ಜ್ಯೋತಿಷ್ಯ
1: ಶಾಸ್ತ್ರವನ್ನು ಶಾಂತಮಲ್ಲಪ್ಪನವರಿಗೆ ಕಲಿಸ್ಲಿಕ್ಕಾಗಿ. ಹಾಗೆ ಏನಾಯಿತು, ಅವರಿಗೆ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ದೂರ ಕುಂತ್ಕೊಂಡು ಕೇಳ್ತಕ್ಕಂಥದ್ದು, ಅಂದರೆ ಉದ್ದೇಶ ಅವ್ರದ್ದು ಇತ್ತಲ್ಲ, ಅದು ಅವರಿಗೆ ಕಲಿಸ್ಬೇಕಂತ ಇತ್ತದು ಸಂಕಲ್ಪ. ಸರಿ, ಏನಾಯಿತು, ಅವರು ಬಿಡುವಿನ ಸಮಯದಲ್ಲಿ ನಾನು ಜೊತೆ ಕುಂತಾಗ ಪ್ರಸಾದಕ್ಕೆ ಒಳಗಡೆ ಅಡಿಗೆ ಮನೆಗೆ ಬಂದಾಗ ಅಡಿಗೆ ಕೋಣೆಗೆ, ಅಪ್ಪಾಜಿ ಅದು ಹಂಗೆ ಹೇಳಿದ್ರಲ್ಲ, ಅದು ಏನು ಇನ್ನೂ ಸರಿ ಹೇಳಿದ್ರೆ ಅಂತ ನಾನು ಕೇಳಬೇಕು. ನಾನು ಅವ್ರಿಗೆ ಹೇಳ್ತಾ ಇದ್ದರೆ ಈ ಆತನಿಗೆ ಈತನಿಗೆ ಯಾಕೆ ಇದು ಆಸಕ್ತಿ ಹುಟ್ಟಿದೆ ಅಂತೇಳಿ ಅವರು ನನ್ನ ಒಳಗಿರ್ತಕ್ಕಂಥ ಏನೋ ಒಂದು ಗುರುತಿಸಿಕೊಂಡ್ರು ಅವರು. ಸರಿ, ಪಂಚಾಂಗ ಅಂದರೆ ಏನು, ತಿಥಿವಾರ ನಕ್ಷತ್ರಗಳಂದ್ರೆ ಏನು, ಪಂಚಾಂಗ ಹೇಳ್ತಕ್ಕಂಥ ಕಲೆ ಇದು ಏನು ಅನ್ನುವಂಥ ಎಲ್ಲ ಗುಟ್ಟುಗಳನ್ನು ಅವರು ನನಗೆ ಹೇಳಿಕೊಟ್ರು.
0: ಸೊ ಹೀಗೆ ಮಠದ ವತಿಯಿಂದ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಾ ಹೋದ್ರಿ?
1: ಹೌದೌದು,
0: ತುಂಬ ಖುಷಿ ಆಯ್ತು ನಿಜವಾಗು. ಅಂದರೆ ಜ್ಯೋತಿಷ್ಯ ಒಂದು ಶಾಸ್ತ್ರ, ಕವಿತೆ ಒಂದು ಭಾವ, ಈ ಎರಡು ಭಿನ್ನ ಲೋಕಗಳನ್ನು ನೀವು ಹೇಗೆ ಸಮತೋಲನದಿಂದ ನಿಭಾಯಿಸ್ತೀರಿ ಅಂತ
1: ನೋಡಿ. ಶಾಸ್ತ್ರ ಅನ್ನುವಂಥದ್ದು ಜ್ಯೋತಿಷ್ಯದಕ್ಕೆ ಮಾತ್ರ ಸೀಮಿತವಲ್ಲ, ಕಲಾಶಾಸ್ತ್ರ, ಪಾಕಶಾಸ್ತ್ರ, ಆರೋಗ್ಯಶಾಸ್ತ್ರ, ಈಗ ಶಾಸ್ತ್ರಗಳ ಬೇರೆ ಬೇರೆ ಅಭಿಮುಖಗಳಿದ್ದಾವೆ. ಅದರಲ್ಲಿ ಸಾಹಿತ್ಯ ಅನ್ನುವಂಥದ್ದು ಕೂಡ ಶಾಸ್ತ್ರ ಅಂತ ನನ್ನ ಅನಿಸಿಕೆ, ತಪ್ಪೋ ಒಪ್ಪೋ ಅದು ಕೇಳುವರಿಗೆ ಬಿಟ್ಟದ್ದು, ವಿಮರ್ಶಕರಿಗೆ ಬಿಟ್ಟದ್ದು. ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಾಹಿತ್ಯ, ಕವನ, ಕಾವ್ಯ. ಆದರೆ ಇದು ಜ್ಯೋತಿಷ್ ಅನ್ನುವಂಥದ್ದು, ಜ್ಯೋತಿ ಅಂದರೆ ಬೆಳಕು, ಬೆಳಕನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ ಶಾಸ್ತ್ರ ಅಂತ ಹೇಳಿದರೆ. ಇದರಲ್ಲಿ ಏನು ಬರ್ತಾ ಇದೆ ಮುಖ್ಯವಾಗಿ, ಈಗ ಭೌಗೋಳಿಕವಾಗಿ ನೋಡಿದಾಗ ನಮಗೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಎರಡು ಗ್ರಹಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತವೆ, ಸೂರ್ಯ ಮತ್ತು ಚಂದ್ರ. ಮಿಕ್ಕಿದ ಗ್ರಹಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ನೋಡಿದಾಗ ಗ್ರಹಗಳ, ನಕ್ಷತ್ರಗಳ, ರಾಶಿಗಳ ಮೇಲೆ ಆಗ್ತಕ್ಕಂಥ ಆಗುಹೋಗುಗಳ ಪರಿಣಾಮಗಳು ಏನಿರ್ತವೆ ಅನ್ನುವಂಥದ್ದು ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೆ ತಾನೇ ತಾನೇ ಗೋಚರವಾಗ್ತದೆ. ಯಾವ ನಕ್ಷತ್ರ, 27 ನಕ್ಷತ್ರಗಳು ಇರ್ತಾವೆ, 12 ರಾಶಿಗಳು ಇರ್ತಾವೆ, ಮತ್ತು ಮುಹೂರ್ತಗಳು, ಶುಭ ಮುಹೂರ್ತ, ಅಮೃತಗಳಿಗೆ ದುರ್ಮುಹೂರ್ತ, ಹೀಗೆ ಮುಹೂರ್ತಗಳಿರ್ತಾವೆ. ಅದೆಲ್ಲವನ್ನು ಗುರುಮೂಲದಿಂದ ಕೇಳಿಕೊಂಡಾಗ ನಮಗೆ ಗ್ರಹಿಕೆ ಆಗ್ತದೆ. ಆ ನಂತರದಲ್ಲಿ ನಮಗೆ ನಮ್ಮ ಸ್ಥಾನದಲ್ಲಿ ಒಂದು ಕುಂದಿರ್ತಕ್ಕಂಥ, ನಮ್ಮ ಎದುರಿಗೆ ಬಂದು ಕುಂದಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನಾವು ಸಮಯವನ್ನು ನೋಡ್ತೀವಿ. ನಾವು ಸಮಯಶಾಸ್ತ್ರ ಅನ್ನುವಂಥದ್ದು ಕೂಡ ಒಂದು ಶಾಸ್ತ್ರ. ಹೀಗೆ ಶಾಸ್ತ್ರದಲ್ಲಿ ನಾವು ತೊಡಗಿಸಿಕೊಂಡಾಗ ನಮಗೆ ಸಾಕಷ್ಟು ಜ್ಞಾನೋದಯವಾಗ್ತದೆ, ಮತ್ತು ಅದರಿಂದ ಜನರಿಗೆ ಕೂಡ ಒಳ್ಳೆಯದಾಗಿದೆ ಅನ್ನುವಂಥದ್ದು ಸಾಕಷ್ಟು ನಿಧಾನಗಳು ಇದ್ದಾವೆ.
0: ಈ ಜ್ಯೋತಿಷ್ಯದ ಅನುಭವಗಳು ಮತ್ತು ನಿಮ್ಮ ಕವನ ಮತ್ತು ನಾಟಕ ವಸ್ತುವಿನ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ?
1: ಅದು ಬಹುಶಃ ಒಬ್ಬ ವ್ಯಕ್ತಿಯ ಹಿಂದೆ ಇವನು ಹೀಗೆ ಆಗಬೇಕಂತ ದೇವರ ಇಚ್ಛೆ ಇರ್ತದೇನೋ, ಹಾಗೆ ಆಗ್ತಾನಂತ ನನ್ನ ಅನಿಸಿಕೆ. ಮಧ್ಯದಲ್ಲಿ ನನ್ನ ನಾಟಕವನ್ನು ಕೂಡ ಆಡಿಸಿದ್ದೀನಿ, ಆದರ್ಶ ಪ್ರೇಮ ಅನ್ನುವಂಥ ನಾಟಕವನ್ನು ನಾನೇ ನಿರ್ದೇಶನ ಮಾಡಿ,
0: ನಾಟಕದ ರಚನೆಯ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡಿದ್ದೀನಿ.
1: ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ದೀನಿ. ನಮ್ಮ ತಂದೆ ತಾಯಿಯರ ಕೃಪಾಶೀರ್ವಾದದಿಂದ, ಕೊಳಂಗಿ ಕೃಪಾದೇಶ್ವರರಿಂದ, ಲಿಂಗೈ ಕೃಪಾದೇಶ್ವರರಿಂದ ಬಂದಿರತಕ್ಕಂಥ ಅದ್ಭುತವಾದ ಅನುಗ್ರಹ.
0: ನೀವು ಮೊದಲ ಕವನ ಬರೆದದ್ದು ಯಾವಾಗ ಅಂತ, ಅದಕ್ಕೆ ಪ್ರೇರಣೆ ಏನಾಗಿತ್ತು ಅಂತ?
1: 35 ವರ್ಷಗಳ ಹಿಂದೆ ನಾನು ಆ ಕವನ ಬರೆಯುವಾಗ ರಾಯಚೂರಲ್ಲಿ ಇರಲಿ, ಮಠದಲ್ಲಿ ಇರಲಿಲ್ಲ, ನಮ್ಮ ಊರಲ್ಲಿ ರಾಜಲದಿನಲ್ಲಿದ್ದೆ. ನಮ್ಮ ಮನೆಯಲ್ಲಿ ಮೇಲೆ ಮಾಳಿಗೆ ಮೇಲೆ ಕುಂತ್ಕೊಂಡಾಗ ಅಂತಾರಲ್ಲ ಟೆರೇಸ್ ಅಂತಾರಲ್ಲ, ಇವತ್ತು ಹಾಗೆ ಸಾಯಂಕಾಲ ನಾನು ಒಂದು ಹಾಡು ಬರಿಬೇಕಲ್ಲ, ಹೆಂಗೆ ಬರಿಬೇಕು ಅನ್ನುವಂಥ ಆಲೋಚನೆ ಬಂದಾಗ ಕಣ್ಣೆದುರಿಗೆ ಪಟ್ಟಂಥ ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜಪ್ಪನವರು ಬಂದುಬಿಟ್ರು. ಅಷ್ಟೊತ್ತಿನ ನಾನು ಅವ್ರು ನೋಡಿದ್ದೆ. ಹಾಗೆ ಸಂಗೀತ ಸಾಗರವೇ ಬೆಳಗು ಶ್ರೀಗುರುವೇ, ಅಂಧ ಜೀವಿಗಳನ್ನು ನಿನ್ನ ಪ್ರಕೃತಿಯಲ್ಲಿ, ನಿನ್ನ ನೋವನ್ನು ನಿನ್ನ ಅಂತರಂಗದಿ ನುಂಗಿ, ನನ್ನದೆಲ್ಲವೂ ನನ್ನ ಅಂಧ ಮಕ್ಕಳೆಯಿಂದ, ಸಂಗೀತ ಸಾಗರವೇ ಬೆಳಗು ಶ್ರೀಗುರುವೆ ಅಂತೇಳಿ ಪ್ರಾರಂಭ ಮಾಡಿರ್ತಕ್ಕಂಥ ಕವನ ಮೊಟ್ಟ ಮೊದಲ ಕವನ.
0: ಅಂದರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಒಂದು ಪ್ರೇರಣೆಯಿಂದ ಅವರ ಹೆಸರು ಮೇಲೇ ಒಂದು ಕವನವನ್ನು ಪ್ರಾರಂಭ ಮಾಡಿದಿರಿ, ಅದ್ಭುತ.
1: ಕವನ ಬರೀಬೇಕಾದ್ರೆ ಹೀಗೆ ಅಲ್ಲ ಅನ್ನುವಂಥ ಒಂದು ಸ್ವಲ್ಪ ಸುಳಿವು ಸಿಕ್ಕ ಮೇಲೆ, ಜ್ಯೋತಿ ಬೆಳಗಿತ್ತು ಭಕ್ತಿಯ ಜ್ಯೋತಿ ಬೆಳಗಿತ್ತು, ಸಾರಸಮತೆಯಿಂದ ಕೂಡಿ ಧೀರ ಶ್ರೀ ಗುರುಪಾದ ನಡಿಗೆ ಜ್ಯೋತಿ ಬೆಳಗಿತ್ತು ಅಂತೇಳಿ ನಮ್ಮ ಗುರುಪಾದೇಶ್ವರರ ಮೇಲೆ
0: ಮತ್ತೊಂದು ಕವನವನ್ನು ಬರೆದಿರಿ.
1: ಮಂಗಳಾರತಿ ಪದ ಅಂತ ಹೇಳ್ತಾರೆ ಅದಕ್ಕೆ, ಮಂಗಳಗೀತೆ ಎರಡನೇ ಕವನ ಅದು. ಆ ಕವನವನ್ನು ನಾನು, ನನಗೆ ಸ್ವಲ್ಪ ಸ್ವರಜ್ಞಾನ ಕೂಡ ಇತ್ತು, ಇದೆ ಅಂದರೆ ಹೇಳಿಕೊಳ್ಳುವಂಥದ್ದಲ್ಲ ಅದು. ಆ ಮಠದಲ್ಲಿ ಸಾಕಷ್ಟು ಕಲಾವಿದರು ಕವನಗಳು ಬಂದಾಗ ಹಾಡಿರ್ತಕ್ಕಂಥ ಅವರ ಧ್ವನಿಯನ್ನು ಕೇಳಿ, ಅವರ ರಾಗಗಳನ್ನು ಕೇಳಿ ನನಗೂ ಹಾಡಲಿಕ್ಕೆ ಸಾಕಷ್ಟು ಸೂರಿನಿಂದ ಹಾಡತಕ್ಕಂಥ ಕಲೆ ಕರಗತವಾಗಿದೆ. ನಾನು ಆ ಪದವನ್ನು ಹಾಡಿಬಿಟ್ಟೆ. ಇವತ್ತು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಡವಟ್ಟಿಯವರು ಅವತ್ತು ಬಂದಿರಲಿಲ್ಲ ಮಠಕ್ಕೆ, ಅವ್ರ ಮನೆ ನಮ್ಮ ಮಠದ ಮುಂದೆ ಇತ್ತು. ಅಲ್ಲಿ ಮಠದ ಮನೆ ಕುಂತ್ಕೊಂಡು ಕೇಳಿಕೊಂಡರು. ಬೆಳಗ್ಗೆ ಮರುದಿವಸ ಬಂದು ಶಾಸ್ತ್ರಿಗಳೇ ಸ್ವಾಮಿ ಗುರುಗಳೇ ಅದು ಪದ ನನಗೆ ಸಾಹಿತ್ಯ ಕೊಡ್ರು ಅಂತ ಕೇಳಿದರು. ಅವರು ಚೆನ್ನಾಗಿ ಹಾಡಲಿಕ್ಕೆ ಅವರು ಕಂಠಪಾಠ ಮಾಡಿಕೊಂಡ್ರು. ಹಾಗೆ ಎರಡನೇ ಕವನದು.
0: ಅಂದರೆ ಹೀಗೆ ನಿಮ್ಮ ಈ ಬರವಣಿಗೆ ಕವನವನ್ನು ಬರೀಲಿಕ್ಕೆ ಪ್ರಾರಂಭ ಆಯಿತು ಅಂತ ಗೊತ್ತಾಯಿತು. ಹೂದೋಟ, ಈ ಸಂಕಲನದ ಕವನಗಳ ಮುಖ್ಯ ಭಾವ ಮತ್ತು ವಸ್ತು ಏನಾಗಿತ್ತು ಅಂತ?
1: ನಾನು ಮೊದಲನೇ ಕವನ ಬರೆದಾಗ ಭಕ್ತಿ ಗೀತಾಮೃತ ಅಂದರೆ ಗುರುಗಳ ಬಗ್ಗೆ, ಭಕ್ತಿ ಧಾರ್ಮಿಕತೆ ಬಗ್ಗೆ ಆಯಿತು. ಅದೇ ಪ್ರಕಾರ ಮಂದಾರ, ಪಂಚಾಚಾರ್ಯ ಮಂದಾರ ಅನ್ನುವಂಥ ಒಂದು ಸಣ್ಣ ಕಿರು ಹೊತ್ತಿಗೆ ಪಂಚಪೇಟೆಗಳಲ್ಲಿ ಬರೆದಿರತಕ್ಕಂಥದ್ದು. ಮೂರನೇದಾಗಿ ನುಡಿಸಿರಿ ಅನ್ನುವಂಥದ್ದು ಕಾಶಿಯಪ್ಪನವರ ಬಗ್ಗೆ, ಕಾಶಿಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಅವನ ಬಗ್ಗೆ ಹಾಡುಗಳನ್ನು ಬರೆದೆ ನಾನು, ಕಿರು ಹೊತ್ತಿಗೆಗಳು. ಸರಿ, ಸಾಮಾಜಿಕವಾಗಿ ಏನಾದರೂ ಇರಬೇಕಲ್ಲ, ಸಮಾಜ ಪ್ರಜ್ಞೆ, ನಾಡನ ಪ್ರಜ್ಞೆ, ದೇಶ ಪ್ರೇಮ, ಮತ್ತು ಪ್ರಕೃತಿಯ ಸ್ವಭಾವ ಲಕ್ಷಣಗಳು, ಹೀಗೆ ಏನಾದರೂ ಬರೀಬೇಕನ್ನುವಂಥ ಆಸೆ ಬಂದಾಗ ಈ ಹೋದೋಟ ಅನ್ನುವಂಥ ಕವನ ಸಂಕಲನವನ್ನು ನಾನು ಹೊರಗೆ ತೆಗಲಿಕ್ಕೆ ಮನಸ್ಸು ಮಾಡಿದೆ, ಅದು ಪ್ರಕಟನೂ ಆಯಿತು.
0: ನಮ್ಮ ಕೇಳುಗರಿಗೆ ಈ ಹೂದೋಟ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ಏನಾದರೂ ಕೇಳಿಸ್ಬೋದಾ?
1: ಖಂಡಿತ. ಇದು ಭಾರತ, ಇದು ಭಾರತ, ಇದು ಭಾರತ, ಇದು ಭಾರತ, ಭರತನಾಳಿದ ಭರತ ಬಾಳಿದ ಭರತ ಪ್ರೇಮದ ಭಾರತ, ಇದು ಭಾರತ, ಇದು ಭಾರತ, ಇದು ಭಾರತ. ಸೋದರತ್ವಕ್ಕೆ ಹೆಸರು ಗಳಿಸಿದ ಭರತ ನೀತಿಯ ಭಾರತ, ತ್ಯಾಗವಂತರ ಯೋಗ್ಯವಂತರ ಪಡೆದ ನೆಲವಿದು ಭಾರತ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವ ಇದು ಭಾರತ, ಇದು ಭಾರತ, ಇದು ಭಾರತ. ಧರ್ಮದ ಮಳೆಯನ್ನು ಸುರಿಸುವ ಭಾರತ, ಧರ್ಮದ ಹೊಳೆಯನ್ನು ಸುರಿಸಿದ ಹರಿಸಿದ ಭಾರತ, ಧರ್ಮನಂದನವನ್ನು ಬೆಳೆಸಿದ ಭಾರತ. ಸಕಲ ಧರ್ಮಗಳ ಸಂಗಮ ಭಾರತ, ಸಕಲ ದೇವತೆಗಳ ಮೆರೆಸಿದ ಭಾರತ, ಸಕಲ ಭಾಷೆಯ ಜನ ನೆಲೆಸಿದ ಭಾರತ, ಸಕಲ ವಿಶ್ವಕ್ಕೆ ಶಾಂತಿ ಬಯಸುವ ಭಾರತ, ಇದು ಭಾರತ, ಇದು ಭಾರತ, ಇದು ಭಾರತ. ಹೀಗೆ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಕನ್ನಡ ನುಡಿ, ರಾಷ್ಟ್ರ ಪ್ರೇಮ, ಹೀಗೆ ಹಲವಾರು ಕವನಗಳು ಈ ಸಂಕಲನದಲ್ಲಿ ಮೂಡಿಬಂದಿವೆ.
0: ರಾಷ್ಟ್ರಪ್ರೇಮವನ್ನು ಅಭಿವ್ಯಕ್ತಿ ಮಾಡತಕ್ಕಂತಹ ಒಂದು ಕವನ, ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂತಹ ಕವನದ ಸಾಲುಗಳು. ನುಡಿಸಿರಿ ಅಂತಕ್ಕಂತಹ ಸಂಕಲನ ಕಾಶಿ ಜಗದ್ಗುರುಗಳ ಕುರಿತಾದದ್ದು, ಇದನ್ನ ಬರೀಲಿಕ್ಕೆ ಏನು ಕಾರಣ ಅಂತ, ಜೊತೆಗೆ ಗುರು ಪರಂಪರೆಯ ಬಗ್ಗೆ ನಿಮ್ಗಿರ್ತಕ್ಕಂತಹ ಭಾವನೆ ಏನು ಅಂತ?
1: ನುಡಿಸಿರಿ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರ ಕೃಪೆ. ಅವರು 25 ವರ್ಷಗಳ ಹಿಂದೆ ರಾಯಚೂರಿಗೆ ಬಂದಾಗ ನಾನಾಗಲೇ ಧಾರ್ಮಿಕ ಕಾರ್ಯಕ್ರಮ ನಡೀತಿದ್ದೆ ಕಲ್ಯಾಣ ಮಂಟಪದಲ್ಲಿ, ರಾಯಚೂರಿನ ವೀರಶ ಕಲ್ಯಾಣ ಮಂಟಪದಲ್ಲಿ. ನಾನಾಗಲೇ ಕೆಲವು ಪದಗಳನ್ನು ಹಾಡ್ತಕ್ಕಂಥ ಅಭ್ಯಾಸ ನನಗೆ ಮೂಡಿ ಬಿದ್ದಿತ್ತು. ಒಂದು ದಿನ ನನ್ನ ಹಾಡುಗಳನ್ನು ಕೇಳಿ ಅವರು ತಮ್ಮ ಮುಗುಳನಗೆಯಿಂದ, ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅನ್ನುವಂಥ ಒಂದೇ ಒಂದು ಮಾತಿನಿಂದ, ನೀನು ಏನು ಬರೆದಿದ್ದೀನಿ, ನಾನೇ ಬರೆದಿದ್ದೇನೆ ಬುದ್ಧಿ ಅಂತ. ಹೌದು, ಆಶುಕವಿದೆ ನಾನು, ಆಶುಕವಿಯಪ್ಪ ನೀನು ಅಂತೇಳಿ ಆಶೀರ್ವಾದ ಮಾಡಿರ್ತಕ್ಕಂಥ ಅವರ ನುಡಿಯ ಬಲದಿಂದ ಅವರದೇ ಆಗಿರತಕ್ಕಂಥ ಕೆಲವು ಹಾಡುಗಳನ್ನು ನಾನು ಬರಲಿಕ್ಕೆ ಪ್ರಯತ್ನ ಮಾಡಿದೆ.
0: ಈ ಸಂದರ್ಭದಲ್ಲಿ ಏನಾದರೂ ನುಡಿಸಿರಿ ಸಂಕಲನದಿಂದ ನಮ್ಮ ಕೇಳುಗರಿಗೆ ಕೇಳಿಸ್ಬೋದಾ?
1: ಖಂಡಿತ. ಪರಮಶ್ರೇಷ್ಠನೇ ಪರಮಾಚಾರ್ಯನೇ ಜಗದ್ಗುರು ಶ್ರೀಚಂದ್ರಶೇಖರ, ಜಗದ್ವಿಖ್ಯಾತಿ ಪಡೆದಿಹುದು ಕಾಶಿ ಎನ್ನುವ ಮಹಾನಗರ, ನಿನ್ನಯ ಜ್ಞಾನದ ಕಾರ್ಯಕ್ಷೇತ್ರ, ಅನುದಿನ ಭಕ್ತರ ಉದ್ಧಾರಿ ಆ ಪರಶಿವನ ಅವತಾರಿ, ನೀ ನೆಲೆಸಿದ ತಾಣವು ಶಿವನ ಸಿರಿ, ನೀನಲ್ಲಿ ಬೆಳಗುತ್ತೇ ಶಿವನ ಸಿರಿ, ದಿನವೂ ಬೆಳೆಸುವೆ ಧರ್ಮದ ಬೆಳೆಯೇನು, ನಿನ್ನಯ ಜ್ಞಾನದ ಭಂಡಾರದಲ್ಲಿ ಸತತ ಬೋಧಿಸುವೆ ಶಿವಜ್ಞಾನವನ್ನು ಭಾರತ ದೇಶದ ಉದ್ದಗಲದಲ್ಲಿ, ಸಂಸ್ಕೃತದಲ್ಲಿ ಪ್ರಭುತ್ವ ಸಾಧಿಸಿ ಸಂಗ್ರಾಮದಲ್ಲಿ ವಿಜಯ ಗಳಿಸಿ ವೀರಶೈವ ಧರ್ಮ ಸಾಮ್ರಾಜ್ಯಕ್ಕೆ ಕೀರ್ತಿಯ ಮುಕುಟವು ನೀನಾದೆ, ವಿದ್ವಜ್ಜನರುಳು ಶೋಭಿಸಿದೆ ನೀ, ವಿದ್ವತ್ ರತ್ನ ಎನಿಸಿದೆ, ವಿದ್ವತ್ ಪೂರ್ಣ ಪ್ರಬಂಧ ಮಂಡಿಸಿ ಸ್ವರ್ಣ ಪದಕವನ್ನು ನೀ ಪಡೆದಿ, ಶಿವನೇ ತಾನು ನೆಲೆಸಿಹನಲ್ಲಿ ಅನ್ನಪೂರ್ಣೆಯ ಜೊತೆಯಲ್ಲಿ ಜೀವನ್ಮೋಕ್ಷೆ ನೀಡುತ್ತಲಿ ಪಾವನ ಗಂಗೆ ಹರಿದಿಹಳಿಲಿ ಪಾಪವು ಕಳೆಯಿತು ನಿತ್ಯದಲ್ಲಿ ನಿನ್ನ ಸಾಧನೆಯ ಕ್ಷೇತ್ರದಲ್ಲಿ.
0: ಅಂದರೆ ಗುರು ಮೇಲಿನ ಭಕ್ತಿಗೆ ಆ ಗುರುವಿನ ಮೇಲೇ ಒಂದು ಕವನವನ್ನು ಬರೆದಿದ್ದೀರಿ, ನಿಜವಾಗ್ಲೂ ತುಂಬ ಖುಷಿಯಾಗ್ತದೆ ಕೇಳಿದರೆ. ಹಾಂ, ಮತ್ತೊಂದು ಪಂಚಾಚಾರ್ಯ ಮಂದಹರ ಅಂತಕ್ಕಂತಹ ಕೃತಿಯ ಮೂಲಕ ನೀವು ಓದುಗರಿಗೆ ಏನನ್ನು ತಲುಪಿಸ್ಲಿಕ್ಕೆ ಬಯಸ್ತಾ ಇದ್ದೀರಿ ಅಂತ?
1: ಪಂಚಾಚಾರ್ಯರು ಅಂತ ಹೇಳಿದ್ರೆ ಪಂಚಾಚಾರ್ಯ ಮಂದಾರ, ಮಂದಾರ ಅಂತ ಹೇಳಿದ್ರೆ ಪುಷ್ಪ. ಈ ಪಂಚ ಆಚಾರ್ಯರು ಅಂತ ಹೇಳಿದ್ರೆ ಬಹುಶಃ ಧಾರ್ಮಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ವೀರಶೈವ ಪರಂಪರೆಯ ಧರ್ಮಪೀಠಗಳು, ಪಂಚಪೀಠಗಳು. ಪಂಚಪೀಠಗಳು ಏನು ಸಾರ್ತಾ ಇದ್ದಾವೆ? ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶವನ್ನು ಸಾರತಕ್ಕಂಥ ಉದಾತ್ತ ಧರ್ಮ ಅದು ವೀರಶೈವ ಧರ್ಮ. ಅಂಥ ಪೀಠಗಳ ವರ್ಣನೆಯನ್ನು ರಂಭಾಪುರಿ ಮೇಲೆ, ಕಾಶಿ ಕ್ಷೇತ್ರದ ಮೇಲೆ, ಉಜ್ಜಯಿನಿ ಮೇಲೆ, ಕೇದಾರದ ಮೇಲೆ, ಶ್ರೀಜಿ ಹೇಗೆ ಆಯಾ ಕ್ಷೇತ್ರಗಳನ್ನು ಕುರಿತು ಬರೆದಿರತಕ್ಕಂಥ ಕವನಗಳವು.
0: ಅದರ ಜೊತೆಗೆ ನೀವು ಸುಪ್ರಭಾತ, ಭಕ್ತಿಗೀತೆ ಮತ್ತು ಧ್ವನಿ ಸುರುಳಿಗಳ ರಚನೆಯ ಅನುಭವ ಹೇಗಿತ್ತು? ಭಕ್ತಿ ಸಾಹಿತ್ಯ ಇಂದಿನ ಪೀಳಿಗೆಗೆ ಎಷ್ಟು ಪ್ರಸ್ತುತ ಅಂತ?
1: ಇಲ್ಲಿ ನಾನು ಬರೆದಿದ್ದೀನಿ ಅಂತ ಅನ್ನೋದಕ್ಕಿಂತ ನನ್ನ ಆರಾಧ್ಯ ಏನು ಗುರುಮೂರ್ತಿಯಾಗಿರ್ತಾರೆ ಗುರುಪಾದೇಶ್ವರರು, ಅವರೇ ಕುಂತು ನನ್ನ ಒಳಗೆ ಕುಂತು ಬರೆಸಿದ್ದಾರೆ ಅಂತ ಹೇಳ್ಬೋದಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ.
0: ತುಂಬ ಖುಷಿಯಾಗ್ತದೆ, ಯಾಕಂದರೆ ಆ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಅಷ್ಟು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು.
1: ಯಾವ ರಾಗದಲ್ಲಿ ಹಾಡಲಿನ ಭಾವ ತುಂಬಿದ ಹಾಡನ್ನು, ಹೃದಯ ಕಮಲು ಅರಳಿ ನಿಂತಿದೆ ಗುರುವಿನ ಚರಣ ಸ್ಪರ್ಶಕ್ಕೆ, ಕಣ್ಣು ಕಾತರದಿಂದ ಕಾದಿವೆ ನಿನ್ನ ದರ್ಶನ ಪಡೆಯಲು, ತುಂಬಿಕೊಳ್ಳಲು ಕಣ್ಣುಗಳು ಕರ್ಣ ಪಡಲವು ತೆರೆದು ನಿಂತಿವೆ, ನಿನ್ನ ಧ್ವನಿಯನ್ನು ಕೇಳಲು ತುಂಬಿಕೊಳ್ಳಲು ಮನದಳು. ಯಾವ ರಾಗದಲ್ಲಿ ಹಾಡಲಿನ ಭಾವ ತುಂಬಿದ ಹಾಡನ್ನು, ಸಿದ್ಧವಾಗಿದೆ ಶುದ್ಧವಾಗಿದೆ ಎನ್ನ ಹೃದಯದ ಗದ್ದುಗೆ ಬಂದು ನೆಲೆಸಿ ಗುರುವಿನೇನು ಅಲ್ಲಿಗೆ, ಅದುವೇ ನನ್ನ ಬಾಳಿಗೆ ಅದುವೇ ಭಾಗ್ಯವು ನನ್ನ ಬಾಳಿಗೆ.
0: ಗುರುವಿನ ಮೇಲೆ ಇರತಕ್ಕಂತಹ ಭಕ್ತಿಯ ಮೇಲೆ ಅದ್ಭುತವಾಗಿರ್ತಕ್ಕಂಥ ಕವನದ ಸಾಲುಗಳು. ನೀವು ನಾಟಕಗಳನ್ನು ಕೂಡ ಬರೆದಿದ್ದೀರಿ, ಕವನ ಮತ್ತು ಈ ನಾಟಕ ರಚನೆಯ ನಡುವಿನಿರ್ತಕ್ಕಂತಹ ವ್ಯತ್ಯಾಸವನ್ನು ಹೇಗೆ ಕಾಣ್ತೀರಿ ಅಂತ?
1: ಕವನಗಳು ಭಾವನೆಯನ್ನು ವ್ಯಕ್ತಪಡಿಸ್ತವೆ, ನಾಟಕಗಳು ಮನುಷ್ಯನ ಮಾನಸಿಕ ಪ್ರತಿಬಿಂಬವನ್ನು ವ್ಯಕ್ತಪಡಿಸ್ತವೆ.
0: ಆ ಹಿನ್ನೆಲೆಯಲ್ಲಿ ನೀವು ಎರಡು ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀರಿ.
1: ಹೌದು.
0: ಜೊತೆಗೆ ನೀವು ಸಾಕಷ್ಟು ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ದೀರಿ.
1: ಹೌದು,
0: ಸುಮಾರು ಜಿಲ್ಲಾ ಸಮ್ಮೇಳನಗಳಲ್ಲಿ, ತಾಲೂಕಾ ಸಮ್ಮೇಳನಗಳಲ್ಲಿ ತಾವು ಕವನ ವಾಚನವನ್ನು ಮಾಡಿದ್ದೀರಿ. ಅಂತಹ ಒಂದು ಮರೆಯಲಾಗದಂತಹ ಒಂದು ಯಾವುದಾದ್ರೂ ಒಂದು ಅನುಭವ ಇದೆಯಾ?
1: ಬಹುಶಃ ಪುರದವರ ಕಾಲಘಟ್ಟದಲ್ಲಿ ಮಾನವಿ ತಾಲೂಕಿನ ಮಾನವಿಯಲ್ಲಿ ಒಂದು ಕವನ ಇದು ಸಮ್ಮೇಳನ ಆಯ್ತದೆ, ಅಲ್ಲಿ ಕೂಡ ನಮ್ಮ ಕವಿಗೋಷ್ಠಿಯಲ್ಲಿ ನಾವು ಭಾಗವಹಿಸಿದ್ದೀವಿ. ಪ್ರತಿಯೊಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ, ನಗರಸಭೆಯವರು ಮಾಡಿರತಕ್ಕಂಥ ಕವಿಗೋಷ್ಠಿಗಳಾಗಲಿ, ಸ್ವಾತಂತ್ರ್ಯೋತ್ಸವದಲ್ಲಿ, ಹೀಗೆ
0: ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ, ಭಾಗವಹಿಸ್ತಾನೂ ಕೂಡ ಇದ್ದೀರಿ.
1: ಇವತ್ತಿಗೂ ಕೂಡ ಮೊನ್ನೆ ಜಿಲ್ಲಾ ಉತ್ಸವದಲ್ಲಿ ಭಾಗವಹಿಗಳಾಗಿದ್ವಿ. ಮೊನ್ನೆ ಸನ್ಮಾನ್ಯ ಪಾಪರೆಡ್ಡಿಯವರು ಮಾಡಿರ್ತಕ್ಕಂಥ ಮುಂಗಾರು ಹಬ್ಬದ ರಚಿತ ಮಹೋತ್ಸವದಲ್ಲಿ ಕೂಡ ಭಾಗಿಗಳಾಗಿದ್ದೀವಿ ಕವಿಗೋಷ್ಠಿಯಲ್ಲಿ.
0: ನಿಜವಾಗ್ಲು ತಮ್ಮ ಈ ವಯಸ್ಸಿನಲ್ಲೂ ಕೂಡ ಆ ಕವಿತೆಯನ್ನು ವಾಚನ ಮಾಡತಕ್ಕಂಥ ಉತ್ಸುಕತೆ ಇದೆಯಲ್ಲ, ಅದು ನಿಜವಾಗ್ಲೂ ಖುಷಿ ಕೊಡ್ತ. ನಿಮ್ಮ ಈ ಎಲ್ಲ ಸಾಧನೆಗೆ ಅಂದರೆ ಬೀದರ್ನ ಜನಪ್ರಿಯ ಪ್ರಕಾಶನದಿಂದ ಸಾಹಿತ್ಯ ಸಿರಿ ಅಂತಕ್ಕಂಥ ಪ್ರಶಸ್ತಿ ಕೂಡ ನಮಗೆ ಲಭಿಸಿದೆ. ಅದರ ಜೊತೆಗೆ ಸೋಮವಾರಪೇಟೆ ಮಠದ ವತಿಯಿಂದ ಜ್ಯೋತಿಷ್ಯ ಶಿಖಾಮಣಿ ಅಂತಕ್ಕಂತಹ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಕಿಲ್ಲೆ ಬೃಹನ್ಮಠ ನೀಡತಕ್ಕಂತಹ ಜ್ಯೋತಿಷ್ಯ ಶಿಖಾಮಣಿ ಅಂತಕ್ಕಂತಹ ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ. ಈ ಸಾಹಿತ್ಯದ ಒಂದು ಜವಾಬ್ದಾರಿ ಹೇಗೆ ಹೆಚ್ಚು ಮಾಡಿದೆ ಅಂತ ಈ ಎಲ್ಲ ಪ್ರಶಸ್ತಿಗಳು?
1: ಸಾಹಿತ್ಯದಲ್ಲಿ ನಾನು ಅಷ್ಟೆಲ್ಲ ಅರ್ಹತೆಗೆ ನಾನು ಕಾರಣ ಹೌದು ಅಲ್ಲ ಅಂತ ನಾನೇ ಪ್ರಶ್ನೆ ಮಾಡಿಕೊಳ್ತಕ್ಕಂಥದ್ದು. ನಾನಿನ್ನೂ ಆ ಎಲ್ಲ ಪ್ರಶಸ್ತಿಗಳ ನಂತರದಲ್ಲಿ ನಾನು ಎಷ್ಟು ಬಳಗಬೇಕಾಗಿದೆ ಅನ್ನುವಂಥದ್ದು ನಾನು ಭಾಳ ಅಧ್ಯಯನ ಮಾಡಬೇಕಾಗಿದೆ. ನಮ್ಮ ಅಯ್ಯಪ್ಪ ಹುಡ ಅವರು ಭಾಳ ನನಗೆ ರೇಗಿಸ್ತಾರೆ, ಇನ್ನೊಂದು ಕವನ ಸಂಕಲನ ಹೊರಗೆ ತರಿ ನೀವು, 73 ವರ್ಷ ಅಂತೀರಿ ನೀವು, ಹಿಂಗೀಗ 74ನೇ ವರ್ಷದ್ದು ಒಂದು ತೆಗಿರಿ ಅಂತ ಒಂದು ಕವನ ಹೊರಗೆ ತರೀರಿ ಅಂತ ಹೇಳಿ ಅಂದರೆ ಈ ಥರ ಆ ಪ್ರಯತ್ನದಲ್ಲಿ ನಾನು ಮುಂದುವರಿಬೇಕಂದ್ರೆ ಕೂಡ ನನ್ನ ಕಾರ್ಯಕ್ಷೇತ್ರ ಈ ಮುಖ್ಯವಾಗಿ ಏನಾಗಿದೆ ಅಂದರೆ ಜ್ಯೋತಿಷ್ಯಶಾಸ್ತ್ರ. ಬಹುಶಃ ಅದು ಹೇಳಿಕೊಳ್ಳುವಂಥದ್ದಲ್ಲ, ಅದೇನು ಜನರಲ್ಲಿ ವಿಶ್ವಾಸ ಇದೆ ಗೊತ್ತಿಲ್ಲ. ನಾನು ಬೆಳಗಿನ ಜಾವ 10 ನಾನು ಕುಂತ್ಕೊಂಡ್ರೆ 5 ತನಕ ನಾನು ಬಿಡೋದಿಲ್ಲ ಜನ. ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಹೆಚ್ಚಾಗಿ ಸಾಹಿತ್ಯದ ಕಡೆಗೆ ಸ್ಪಂದನೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ.
0: ಈ ಬಿರುದುಗಳು ನಿಮ್ಮ ಮುಂದಿನ ಒಂದು ಕವನಗಳಿಗೆ ಕವನ ಸಂಕಲನ ತರಲಿಕ್ಕೆ ಹೆಚ್ಚು ಜವಾಬ್ದಾರಿಯನ್ನು ನೀಡಿದೆ ಅಂತ ಗೊತ್ತಾಗುತ್ತೆ.
1: ತಮ್ಮ ಸ್ಫೂರ್ತಿಯ ಮಾತುಗಳಿಂದ ಮತ್ತೊಂದು ಕವನ ಹೊರಗೆ ಬರಲಿ ಅಂತ ನಾನು
0: ಖಂಡಿತ ಆದಷ್ಟು ಬೇಗ ಜನರಿಗೆ ಅದು ಮುಟ್ಲಿ ಅಂತಕ್ಕಂಥದ್ದು. ಬಹುಶಃ ಇವತ್ತು ಈ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಈ ಕಾಲದಲ್ಲಿ ಈ ಯುವಜನರನ್ನ ಕನ್ನಡದ ಸಾಹಿತ್ಯದತ್ತ ಸೆಳಿತಕ್ಕಂಥದ್ದು ಹೇಗೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ?
1: ಶಿಕ್ಷಣದ ನೀತಿ, ಶಿಕ್ಷಣದಲ್ಲಿ ಏನಾಗಿದೆ ಇವತ್ತು, ಅದ್ವಿತೀಯ ವಿದ್ಯಾವಂತರಾಗ್ತಾ ಇದ್ದಾರೆ, ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ದಾರೆ. ಅಂದರೆ ಮೂಲತಃ ಮೂಲ ಶಿಕ್ಷಣ ಏನು, ನಮ್ಮದು ನಮ್ಮ ಸಂಸ್ಕೃತಿ ಪರಂಪರೆ ಏನು ಅನ್ನುವಂಥದ್ದು ಬಹುಶಃ ಹುಡುಕಾಟ ಮಾಡಬೇಕಾಗುತ್ತದೆ. ಮಕ್ಕಳಿಗೆ ಹುಟ್ಟಿದ 6 ನಂತರದಲ್ಲೇ ಮಕ್ಕಳ ಯಾವ ಮೊಬೈಲಿಗೆ ಹೊಂದಿಕೊಳ್ಳುವಂಥ ಮನೋಭಾವ ಬೆಳೆಸ್ತಕ್ಕಂಥದ್ದು ಬಹುಶಃ ನಮ್ಮ ಹಿರಿಯರ ತಪ್ಪೇನೋ ಅನ್ನಿಸ್ತಾ ಇದೆ. ಇದು ತಿದ್ದುಕೊಳ್ಬೇಕಾಗ್ತಂಥ ಸಂದರ್ಭ ಬರ್ತಾ ಇದೆ, ತಿದ್ದುಕೊಳ್ಳೇಬೇಕು ಇದನ್ನು. ಆಮೇಲೆ ಯುವಜನಾಂಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪರಂಪರೆ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ನಾಡು ಅಂದರೆ ಏನು, ನುಡಿ ಅಂದರೆ ಏನು, ರಾಷ್ಟ್ರ ಪ್ರೇಮ ಅಂದರೆ ಏನು, ರಾಷ್ಟ್ರ ಪ್ರಜ್ಞೆ ಅಂದರೆ ಏನು ಅನ್ನುವಂಥದ್ದು ಬಹುಶಃ ಅವರಿನ್ನೂ
0: ಹೆಚ್ಚು ಆಸಕ್ತಿಯನ್ನು
1: ತೋರಬೇಕಾಗಿದೆ.
0: ಇನ್ನು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂತಹ ಉದಯೋನ್ಮುಖ ಬರಹಗಾರರಿಗೆ ನಿಮ್ಮ ಸಲಹೆ ಏನು ಅಂತ?
1: ಖಂಡಿತ ಅವಕಾಶ ಕೊಡಬೇಕು ಅವರಿಗೆ,
0: ಅವಕಾಶಗಳು ಹೆಚ್ಚು ಹೆಚ್ಚು ಕೊಟ್ಟಾಗ ಮಾತ್ರ
1: ಕೊಡಲೇಬೇಕು,
0: ಅಂದಾಗ ಮಾತ್ರ ಅವರು ಹೊರಗಡೆ ಬರ್ತಾರೆ ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ನಿಮ್ಮ ಮುಂದಿನ ಯಾವ ಕೃತಿಗಳನ್ನು ರಚಿಸ್ತಕ್ಕಂತಹ ಯೋಜನೆ ಇದೆ?
1: ಒಂದು ಸಣ್ಣದಾಗಿ ಚಿಕ್ಕದಾಗಿ ವಸ್ತುನ ಸಂಕಲನ ಮಾಡಬೇಕಂತ ಮಾಡಿದ್ದೀನಿ, ಮತ್ತು ಈಗಾಗಲೇ ನಾನು ಸುಮಾರು ಕವನಗಳನ್ನು ಬರೆದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದಾವೆ. ಅಂಥದ್ದೊಂದು ಕೂಡಿಸಿಟ್ಟು ಕೆಲವು ಹುಡುಕಿ ಇಟ್ಟಿದ್ದೀನಿ.
0: ಸಮಗ್ರವಾಗಿರ್ತಕ್ಕಂಥ ಒಂದು ಕವನ ಸಂಕಲನ
1: ಮತ್ತೊಂದು, ಅದಕ್ಕೆ ಹೆಸರೇನು ಅಂಥದ್ದು ಹೆಸರು ಕೊಟ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಹುಶಃ ನಿಮ್ಮ ಈ ಒಂದು ಪೂರ್ತಿಯಿಂದ ಬಹುಶಃ ನನ್ನ ಮುಂದೆ ಕಾರ್ಯ ಪರಿವರ್ತನೆ ಆಗುತ್ತೇನೆ ನಾನು ಅನ್ನಿಸ್ತಾ ಇದೆ.
0: ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ವಚನ ಗಾಯನ ಮತ್ತು ನಿಮ್ಮ ಬರೆದಿರ್ತಕ್ಕಂತಹ ಸಮಗ್ರ ಕವನ ಸಂಕಲನ ಆದಷ್ಟು ಬೇಗ ನಮ್ಮ ಓದುಗರ ಕೈ ಸೇರಲಿ ಅಂಥೇಳಿ ನಾವು ಕೂಡ ನಮ್ಮ ಆಕಾಶವಾಣಿಯ ಪರವಾಗಿ ಶುಭ ಹಾರೈಸ್ತೇವೆ. ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಸಮಯ ಹೋಗಿದೆ ಗೊತ್ತಾಗೋದಿಲ್ಲ. ಕೇಳಿದ್ರೆ ಜ್ಯೋತಿಷ್ಯದ ಮೂಲಕ ಜನರಿಗೆ ಮಾರ್ಗದರ್ಶನ ಮಾಡುತ್ತಾ, ಮತ್ತೊಂದೆಡೆ ಕಾವ್ಯದ ಮೂಲಕ ಮನಸ್ಸುಗಳನ್ನು ಹಸನ ಮಾಡುತ್ತಿರುವ ಪಂಪಾಪತಿ ಶಾಸ್ತ್ರಿಗಳ ಸರಳ ಹಾಗೂ ಆಳವಾದ ಮಾತುಗಳನ್ನು ಕೇಳಿದ್ರಿ. ಸಾಹಿತ್ಯ ಅಂತಕ್ಕಂಥದ್ದು ಕೇವಲ ಪದಗಳ ಜೋಡಣೆಯಲ್ಲ, ಅದು ಬದುಕಿನ ಅನುಭವಗಳ ಸಾರ ಎಂಬುದಕ್ಕೆ ಶಾಸ್ತ್ರಿಗಳ ಜೀವನ ಮತ್ತು ಕೃತಿಗಳು ಉತ್ತಮ ನಿದರ್ಶನವಾಗಿವೆ. ಗ್ರಾಮೀಣ ಪ್ರದೇಶದಿಂದ ಬಂದು ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಇವರ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಪಂಪಾಪತಿ ಶಾಸ್ತ್ರಿಗಳಿಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಮಸ್ಕಾರ.
1: ರಾಯಚೂರು ಆಕಾಶವಾಣಿಯ ಸಕಲ ಪದಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು, ನಮಸ್ಕಾರಗಳು.
0: ಇದುವರೆಗೆ ರಾಯಚೂರಿನ ಕವಿಗಳಾದ ಪಂಪಾಪತಿ ಶಾಸ್ತ್ರಿಗಳ ಅವರ ಜೊತೆ ಮಾತುಕತೆಯನ್ನ ಕೇಳಿದಿರಿ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯ್.

ಶ್ರೋತೃ ಬಂಧುಗಳು, ಈಗ ಕೇಳೋಣ ಒಂದು ಭಾವಗೀತೆಯನ್ನು. ಈ ಭಾವಗೀತೆಗೆ ಧ್ವನಿಯಾಗಿದ್ದಾರೆ ಅನುಷಾ ಎ ರಾವ್. ಈ ಭಾವಗೀತೆಯನ್ನು ರಚಿಸಿದವರು ಕುವೆಂಪು.

0: ಶ್ರೋತೃ ಬಾಂಧವರೇ, ಭಾವಗೀತೆಯನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9 ಗಂಟೆ. ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ